ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣ ಮತಿವಂತ, ಜಯ ಸಲಹೋ ಸಂತ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಅಕಳಂಕಿತ ಓ ಹನುಮ ಕರುಣಾಕರ, ಎಂದೆಂದು ನಿನ್ನ ಹೆಸರು ಅಜರಾಮರ ಅಜರಾಮರ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೋ ಹನುಮನ ಮತವು. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಹನುಮನೆ ಶರಣಾದಿ ದೇವನೇ ಕರುಣಾಳು ಭವರೋಗ ಹರನೇ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಏಳೂರ ಪುರಮನೆ ಎಲಗೂರ ಒಡನೆ ಆದ್ಯಾಂತ ರಹಿತನೇ ಆಂಜನೇಯನೇ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಹಗಲಿರುಳೆನ್ನದೆ ನಿನ್ನನೆ ನೆನೆಯುವೆ, ಏಳು ಏಳೂರ ಕಾವನೆ ಓ ಹನುಮಂತನೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ನೀನೇ ಧನ್ಯನಯ್ಯ ಹನುಮ, ನೀನೇ ಧನ್ಯನಯ್ಯ ರಾಮನಾಮ ನುಡಿವ ನಿರತವು ರಾಮ ರಾಮ ಎನ್ನುವ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಆಕಾಶ ಭೂಮಿಗಳ ಒಂದು

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯು, ಮೇರು ಪರ್ವತವೇ ನೀ ಹಿಡಿದ ಗದೆಯು, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯು. ಅಂಜನಾತನೆಯ, ವೀರಾಂಜನೇಯ, ಮಾರುತಿರಾಯ,

ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು, ನಿನ್ನ ಉಸಿರ ಬಿಸಿಗೆ ಹೆದರಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕ್ ಅವರು.
1: ಕೊರತೆಗಳತ್ತ ಬೆರಳು ತೋರಿಸದೆ ಇರುವುದರಲ್ಲಿ ಬದುಕು ನಡೆಸೋಣ. ನಮಗೆಲ್ಲರಿಗೂ ಒಂದಲ್ಲ ಒಂದು ಕ್ಷಣ ಬದುಕನ್ನು ಕೊನೆಗೊಳಿಸಿಕೊಳ್ಳಬೇಕೆಂಬ ಆಲೋಚನೆ ಬಂದಿರುತ್ತದೆ. ಸಾಕಪ್ಪ ಸಾಕು ಈ ಬಾಳುವೆ ಎಂದೆನಿಸಿರುತ್ತದೆ. ಹೇಗಪ್ಪ ಬದುಕೋದು ಈ ಕೊರತೆಗಳ ಮಧ್ಯೆ ಎಂಬ ಚಿಂತೆ ಕವಿದಿರುತ್ತದೆ. ಸಾಲು ಸಾಲಾಗಿ ಬರುವ ಕಷ್ಟಗಳು ಹನಿದು ಹೈರಾಣಾಗಿಸಿ ಮಕಾಡೆ ಮಲಗಿಸಿರುತ್ತವೆ. ಅವಮಾನ ಸೋಲು ಹಿಯಾಳಕ್ಕೆ ಬದುಕಿನ ಬಗ್ಗೆ ರೇಜಿಗೆ ಹುಟ್ಟಿಸಿರುತ್ತವೆ. ಇಷ್ಟಪಟ್ಟವರೆಲ್ಲ ನೋವು ನೀಡಿ ಕಳಚಿಕೊಂಡಿರುತ್ತಾರೆ. ಇಂತಹ ಕ್ಷಣಗಳಲ್ಲಿ ಅಲ್ಲವೇ ಸಾವಿನ ಬಗ್ಗೆ ಆತ್ಮಹತ್ಯೆಯ ಕುರಿತು ನಾವು ಆಲೋಚಿಸುವುದು. ಈ ಆಲೋಚನೆ ಬಂತೆಂದರೆ ಖಿನ್ನತೆ ನಮ್ಮನ್ನು ಮುತ್ತಿಕೊಂಡು ಬದುಕಿನ ಎಲ್ಲ ಸಡಗರಗಳನ್ನು ತಿಂದು ತೇಗುತ್ತದೆ. ಓದು ಎಲ್ಲದರಲ್ಲೂ ಮನಸ್ಸು ವಿಮುಖವಾಗುತ್ತದೆ. ಯಾವುದರಲ್ಲಿಯೂ ಆಸಕ್ತಿ ಇಲ್ಲದ ಮನಸ್ಸಿಗೆ ಸಾಂತ್ವನ ನೀಡಿ ಮತ್ತೆ ಹೊಸ ಬದುಕಿನತ್ತ ನಲಿವಿನ ಹಾದಿಯತ್ತ ಕರೆತರುವುದು ಕಷ್ಟವಾಗುತ್ತದೆ. ಒಂದು ಸಣ್ಣ ಕತೆ. ಕಾಲಿಗೆ ಚಪ್ಪಲಿ ಇಲ್ಲ ಎಂದು ಬೇಸರಿಸಿಕೊಂಡವನೊಬ್ಬ, ಛೇ ನನ್ನ ಬದುಕು ಹೀಗಾಯ್ತಲ್ಲ, ನಡೆದಾಡಲು ಒಂದು ಜೊತೆ ಚಪ್ಪಲಿ ಕೂಡ ಇಲ್ಲದ ಬದುಕು ಬದುಕ ಎಂದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ. ಹೇಗಿದ್ದರೂ ಸಾಯ್ತೀನಿ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಿಸಿ ಮುಂದಿನ ಜನ್ಮದಲ್ಲಾದರೂ ನನಗೆ ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿಸಪ್ಪ ಎಂದು ಕೇಳಿಕೊಳ್ಳೋಣ ಎಂದು ಗುಡಿಗೆ ಹೋದ. ಕೈ ಮುಗಿದು ಮರಳಿ ಬರುವಾಗ ದೇವಸ್ಥಾನ ಎದುರಿಗೆ ಎರಡೂ ಕಾಲಿಲ್ಲದವನೊಬ್ಬ ಖುಷ್ ಖುಷಿಯಾಗಿ ಹಾಡು ಹೇಳ್ತಾ ಭಿಕ್ಷೆ ಬೇಡ್ತಾ ಇದ್ದ. ಆತ್ಮಹತ್ಯೆ ಮಾಡಿಕೊಳ್ಳುವವನ ಕಣ್ಣಲ್ಲಿ ನೀರು. ಸಾಯುವ ಆಲೋಚನೆ ಕೈಬಿಟ್ಟವನೇ ಬದುಕುವ ಮಾರ್ಗದ ಅನ್ವೇಷಣೆಗೆ ಹೊರಟ. ಬೀಸುವ ಗಾಳಿಗೆ ಎದೆಯೊಡ್ಡದವನು ಚಂಡಮಾರುತದ ಬೆನ್ನತ್ತಲಾರ ಎನ್ನುತ್ತಾರೆ. ಬದುಕಿನಲ್ಲಿ ಬಂದಿರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸುವವನು ನಿಜವಾದ ಧೀರ ಅನಿಸಿಕೊಳ್ಳುತ್ತಾನೆ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತವ ಎಂಬ ಜನಜನಿತ ಅನುಭವದ ನುಡಿಯೇ ಇದೆ. ಒಬ್ಬ ಕವಿ ಸಾರ್ಥಕ ಬದುಕಿನ ಸೂತ್ರವನ್ನು ತನ್ನ ಕವಿತೆಯಲ್ಲಿ ಹೀಗೆ ಪ್ರತಿಬಿಂಬಿಸುತ್ತಾನೆ. ಮತ್ತ ಮತ್ತ ಕಣ್ಣಾಗ ಕಣ್ಣೀರ ಹನಿಯಾಕ, ಕಷ್ಟಗಳು ನಮಗ ಬರದ ಬರ್ತಾವೇನ ಮರಕ, ದುಃಖಗಳನ್ನು ಧೈರ್ಯವಾಗಿ ಎದುರಿಸಬೇಕ, ನೋವಿನಲ್ಲೂ ನಲಿವ ಕಾಣಬೇಕ, ರೊಕ್ಕ ರೂಪಾಯಿ ಯಾಕಬೇಕ ಬಾಳುವೆ ಮಾಡಾಕ, ನೆಮ್ಮದಿಯೊಂದಿದ್ದರ ಸಾಕ ಮುಖದಾಗ ಮಂದ ನಗಿ ಅರಳಾಕ. ನಮ್ಮ ಎಲ್ಲ ಇಲ್ಲಗಳ ನಡುವೆ ನಾವು ಕೊರಗುತ್ತಾ ಬದುಕು ಸವಿಸುವುದಕ್ಕಿಂತ ನಮ್ಮಲ್ಲಿ ಇರುವುದರ ಕಡೆಗೆ ಗಮನ ಹರಿಸುತ್ತಾ ಸಂತೋಷದಿಂದ ಬದುಕನ್ನು ನಡೆಸಬಹುದು. ಕವಿ NS ಲಕ್ಷ್ಮೀನಾರಾಯಣ ಭಟ್ರು ತಮ್ಮ ಒಂದು ಕವಿತೆಯಲ್ಲಿ ಹೇಳುವಂತೆ, ಕಳೆದು ಹೋದುದಕ್ಕೆ ಕೊರಗಬಿಡು, ಉಳಿದಿವೆ ಎಷ್ಟೋ ಹರುಷ ಪಡು, ಕಳೆಯುವ ಕೂಡುವ ಲೆಕ್ಕವ ನಡೆಸಿ ಮನಸ್ಸಿನ ಸ್ಲೇಟನ್ನು ಖಾಲಿಯಿಡು. ನೆಲದ ಮೇಲೆ ನಡೆಯುವವನು ಸೈಕಲ್ಗೆ ಆಸೆಪಟ್ಟಂತೆ, ಸೈಕಲ್ ಮೇಲೆ ಹೋಗುವವನು ಬೈಕ್ ಹತ್ತಬೇಕೆಂದು ಬಯಸಿದಂತೆ, ಬೈಕ್ ಮೇಲಿನವನು ನಾಲ್ಕು ಚಕ್ರದ ವಾಹನಕ್ಕೆ ಹಾತೊರೆಯುವಂತೆ ಇಂದು ಎಷ್ಟೋ ಜನ ತಮ್ಮಲ್ಲಿ ಇಲ್ಲದ ವಸ್ತುಗಳ ಬಗ್ಗೆ ಸದಾ ಧ್ಯಾನಿಸಿ ಇರುವ ಖುಷಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ನಮಗಿಂತ ಕೆಳಗಿನವರನ್ನು ನೋಡಿ ಬದುಕು ನಡೆಸಬೇಕೇ ವಿನಃ ನಮಗಿಂತ ಮೇಲಿನವರನ್ನು ನೋಡಿ ಅಲ್ಲ. ಯೋಗಿ ಪಡೆದದ್ದು ಯೋಗಿಗೆ, ಭೋಗಿ ಪಡೆದದ್ದು ಭೋಗಿಗೆ ಎಂಬ ಗಾದೆ ಮಾತೇ ಇಲ್ಲವೇ? ಇಷ್ಟು ನಮ್ಮಲ್ಲಿ ಇದೆಯಲ್ಲ, ಇಷ್ಟನ್ನು ದೇವರು ನಮಗೆ ಕರುಣಿಸಿದ್ದಾನಲ್ಲ, ಅದಕ್ಕೆ ಕೃತಜ್ಞರಾಗಿರೋಣ. ಬೇರೆಯವರ ಬಳಿಯಲ್ಲಿರುವುದು ನಮ್ಮ ಬಳಿಯಲ್ಲವಲ್ಲ ಎಂದು ವ್ಯಥೆ ಪಡುತ್ತಾ ಅವರ ಖುಷಿಗೆ ಮರುಗುತ್ತಾ ಅವರ ಮೇಲೆ ಹೊಟ್ಟೆ ಕೆಚ್ಚು ಪಡುವುದು ಬೇಡ. ಗೋಪಾಲಕೃಷ್ಣ ಅಡಿಗರು ಹೇಳಿದ ಹಾಗೆ, ಇರುವುದೆಲ್ಲವನ್ನು ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಿಜ, ಆದರೆ ಅದಕ್ಕೋಸ್ಕರ ಇರುವ ಸಂತಸದ ಗೋನು ಮುರಿದು ಇಲ್ಲಗಳ ಬೆನ್ನು ಬೀಳುವುದು ಉಚಿತವಲ್ಲ. ವಾಮ ಮಾರ್ಗದ ಮೂಲಕ ಅವುಗಳನ್ನು ಪಡೆಯಬೇಕೆನ್ನುವುದು ದುರಾಸೆಯ ಪರಮಾವಧಿ. ನಮ್ಮೆಲ್ಲ ಇಲ್ಲಗಳ ನಡುವೆ ನಾವಿರುವುದಕ್ಕಿಂತ ಇರುವಿಕೆಗಳ ಮಧ್ಯೆಯೇ ಬದುಕು ಸಾಗಿಸುವುದು ಒಳ್ಳೆಯದು. ನನ್ನ ಸಂಬಳ ಕಡಿಮೆ ಎಂದು ಕೊರಗುವ ಸರ್ಕಾರಿ ನೌಕರ ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುವ ಕೂಲಿಕಾರನನ್ನ ನೋಡಬೇಕು. ನನಗೆ ನನ್ನವರು ಯಾರೂ ಇಲ್ಲ ಅಂತ ನೋಯುವವನು ಬೀದಿ ಬದಿ ಅಲೆಯುವ ಅನಾಥರನ್ನು ಗಮನಿಸಬೇಕು. ನನ್ನದೇ ದೊಡ್ಡ ಸಮಸ್ಯೆ ಎಂದು ಹೇಳಿಕೊಂಡು ತಿರುಗುವವನು ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವವರನ್ನು ಭೇಟಿಯಾಗಬೇಕು. ಈ ಜಗತ್ನಲ್ಲಿ ಕಣ್ಣಿಲ್ಲದವರು, ಕಾಲಿಲ್ಲದವರು, ಕೈಲ್ಲದವರು ಎಷ್ಟು ಅದ್ಭುತವಾಗಿ ಬಾಳುವೆ ನಡೆಸುತ್ತಿದ್ದಾರೆ ಗೊತ್ತಾ? ದೇಹದ ಎಲ್ಲ ಅವಯವಗಳು ಸರಿಯಾಗಿದ್ದು ನಾವು ಬದುಕಿಗೆ ವಿಮುಖವಾಗುತ್ತಿದ್ದೇವೆ ಎಂದರೆ ನಮ್ಮಷ್ಟು ಮೂರ್ಖರು ಮತ್ಯಾರಿಲ್ಲ ಎಂದೇ ಹೇಳಬೇಕು. ನನಗೆ ಖ್ಯಾತ ಕವಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಕವಿತೆ ನೆನಪಾಗುತ್ತದೆ. ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ, ಸುಖ ದುಃಖ ಕಾಣುವುದೇನೆ ಉಪ್ಪು ಖಾರ ತಿಂದ ಮೇಲೆ, ಕಷ್ಟ ಮೆಟ್ಟಿ ಸಾಗಬೇಕಯ್ಯ, ಓ ಗೆಳೆಯ ಕೈಯಚ್ಚಲ್ಲಿ ಕೊರಗಬೇಡಯ್ಯ, ಗೋನು ಹಾಕಿ ಕೂರಬೇಡ ಗತ್ತಿನಾಗೆ ಬಾಳ ನೋಡ. ಈ ಸುಂದರವಾದ ಬದುಕಿನಲ್ಲಿ ಬರೀ ಇಲ್ಲಗಳ ಪಟ್ಟಿಯನ್ನೇ ರಚಿಸುತ್ತಾ ಬಾಳು ಹಾಳು ಮಾಡಿಕೊಳ್ಳಬಾರದು. ತೊಂದರೆ ತಾಪತ್ರಗಳೇನೇ ಇರಲಿ, ಅಂಜದೆ ಅಳುಕದೆ ಎದೆಯೊಡ್ಡಿ ಎದುರಿಸುವ ಕಲೆ ನಮಗೆ ಸಿದ್ಧಿಸಬೇಕು. ಕ್ಷುಲ್ಲಕ ಕಾರಣಕ್ಕೆ ಅರ್ಧಕ್ಕೆ ಬದುಕನ್ನು ಕೊನೆಗೊಳಿಸಿಕೊಂಡು ನಮ್ಮನ್ನು ಇಷ್ಟಪಟ್ಟವರ ನೋಯಿಸಬಾರದು. DVG ಒಂದು ಕಡೆ ಹೇಳಿದಂತೆ, ನೋವು ಬಂತೆಂದು ಸಾವು ಬಯಸುವುದೇ, ನೆಗಡಿಯಾಯಿತೆಂದು ಮೂಗು ಕತ್ತರಿಸಿಕೊಂಡವರುಂಟೆ, ಕತ್ತಲು ಕಳೆದ ಮೇಲೆ ಬೆಳಕು ಬರಲೇಬೇಕು. ಬದುಕಿನ ಎಲ್ಲ ಮಜಲುಗಳನ್ನು ಆನಂದದಿಂದ ಅನುಭವಿಸೋಣ. ಕೊರತೆಗಳ ತಲೆ ಬೆರಳು ತೋರಿಸದೆ ಅವಕಾಶಗಳನ್ನು ಬಳಸಿಕೊಳ್ಳುತ್ತಾ ಸಾಧನೆಯ ತುತ್ತ ತುದಿ ತಲುಪೋಣ. ಸಕಲರಿಗೂ ಲೇಸನ್ನೇ ಬಯಸೋಣ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕ್ ಅವರು.
2: ಕೆ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು. ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ 13ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿದ್ದೇವೆ ಈಗ ನಾವು. 29ನೇ ಶ್ಲೋಕ

ಗತಿ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮಾನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಹಿಕ ಅಸ್ತಿತ್ವವನ್ನು ಒಪ್ಪಿಕೊಂಡು ಜೀವಿಯು ತನ್ನ ಆಧ್ಯಾತ್ಮಿಕ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಇಲ್ಲಿ ಬಂದಿದ್ದಾನೆ. ಆದರೆ ಪರಮಾತ್ಮ, ಭಗವಂತ ಪರಮಾತ್ಮ ಅಭಿವ್ಯಕ್ತಿಯಿಂದ ಎಲ್ಲೆಲ್ಲಿಯೂ ಇದ್ದಾನೆ ಎನ್ನುವುದನ್ನು ಅರಿತುಕೊಳ್ಬೇಕು. ಅಂದರೆ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಭಗವಂತ ಇರುವುದನ್ನು ಕಾಣಬೇಕು. ಆಗ ಮನುಷ್ಯ ವಿನಾಶಕರ ಮನೋಧರ್ಮದಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಆ ಮೂಲಕ ಅವನು ಕ್ರಮೇಣ ಆಧ್ಯಾತ್ಮಿಕ ಜಗತ್ತಿನ ಬಳಿಗೆ ಹೋಗುತ್ತಾನೆ. ಸಾಮಾನ್ಯವಾಗಿ ಮನಸ್ಸು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಗಳಿಗೆ ಅಂಟಿಕೊಂಡಿರುತ್ತೆ. ಅದು ಪರಮಾತ್ಮನ ಕಡೆ ತಿರುಗಿದಾಗ ಮನುಷ್ಯ ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾನೆ. ಪ್ರಕೃತೈವಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಾಂ ಸ ಪಶ್ಯತಿ. 30ನೇ ಶ್ಲೋಕ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರು ಅವರೇ ನಿಜವಾಗಿ ನೋಡ್ತಾರೆ. ಪರಮಾತ್ಮನ ಮಾರ್ಗದರ್ಶನದಲ್ಲಿ ಐಹಿಕ ಪ್ರಕೃತಿ ದೇಹವನ್ನು ಮಾಡುತ್ತದೆ. ದೇಹಕ್ಕೆ ಸಂಬಂಧಿಸಿ ಆಗುವ ಕರ್ಮಗಳನ್ನು ಜೀವಿ ಮಾಡುವುದಲ್ಲ. ಸುಖಕ್ಕಾಗಲಿ ದುಃಖಕ್ಕಾಗಲಿ ಮನುಷ್ಯ ಮಾಡುತ್ತಾನೆಂದು ನಾವು ಭಾವಿಸಬಹುದಾದನ್ನೆಲ್ಲ ಮನುಷ್ಯ ತನ್ನ ದೇಹದ ಸ್ವರೂಪದಿಂದ ಮಾಡಬೇಕಾಗುತ್ತೆ. ಆದರೆ ಆತನು ದೇಹದ ಈ ಎಲ್ಲ ಕರ್ಮಗಳಿಂದ ಹೊರಗಿದ್ದಾನೆ. ಮನುಷ್ಯನ ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ಈಗ ಈ ದೇಹ ಅವನಿಗೆ ದೊರಕಿದೆ. ಬಯಕೆಗಳನ್ನು ಪೂರೈಸಿಕೊಳ್ಳಲು ಮನುಷ್ಯನಿಗೆ ಈ ದೇಹವನ್ನು ಕೊಡಲಾಗಿದೆ. ಅದಕ್ಕೆ ಅನುಗುಣವಾಗಿ ಅವನು ಕರ್ಮವನ್ನು ಮಾಡುತ್ತಾನೆ. ವಾಸ್ತವವಾಗಿ ಹೇಳುವುದಾದರೆ ದೇಹ ಒಂದು ಯಂತ್ರ. ಬಯಕೆಗಳ ತೃಪ್ತಿಗಾಗಿ ಭಗವಂತ ಇದನ್ನು ರೂಪಿಸಿದ್ದಾರೆ. ಬಯಕೆಗಳಿಂದಾಗಿ ಮನುಷ್ಯ ಕಷ್ಟಪಡುವ ಅಥವಾ ಸುಖಪಡುವ ಪರಿಸ್ಥಿತಿಗಳಲ್ಲಿ ಇಡಲಾಗುತ್ತೆ. ಜೀವಿಯು ಈ ದಿವ್ಯ ದರ್ಶನವನ್ನು ಬೆಳೆಸಿಕೊಂಡ್ರೆ ಅದು ಅವನನ್ನು ದೇಹದ ಕರ್ಮಗಳಿಂದ ಬೇರೆ ಮಾಡುತ್ತದೆ. ಇಂತಹ ದರ್ಶನವಿರುವವನು ವಾಸ್ತವವಾಗಿ ದೃಷ್ಟಾರನು. ಅಂದರೆ ಮೊಟ್ಟ ಮೊದಲಿಗೆ ನಾವು ನಮ್ಮನ್ನು ಆತ್ಮ ಅಂತ ತಿಳ್ಕೋಬೇಕು. ಈ ದೇಹ ನಮಗೆ ಈ ಜನ್ಮದಲ್ಲಿ ಸಿಕ್ಕಿರುವಂಥದ್ದು. ಆತ್ಮದ ಸ್ವರೂಪ ಅದು ಸಚ್ಚಿತ್ ಆನಂದ, ಶಾಶ್ವತವಾಗಿರುವಂಥದ್ದು. ದೇಹಕ್ಕೆ ನಶ್ವರ, ದೇಹಕ್ಕೆ ಅಳಿವಿದೆ ಅನ್ನೋದನ್ನು ತಿಳಿದುಕೊಂಡು ಈ ದೇಹದಲ್ಲಿ ನಾನು ಈಗ ಮನುಷ್ಯನ ದೇಹದಲ್ಲಿರುವಂಥವನು ಮನುಷ್ಯನ ಬುದ್ಧಿಯನ್ನು ತೋರಿಸ್ತಾನೆ. ಪ್ರಾಣಿಯ ದೇಹದಲ್ಲಿರುವವನು ಪ್ರಾಣಿಯ ಥರ ಬದುಕ್ತಾನೆ, ಅವನ ಬುದ್ಧಿ ಅದೇ ಥರ ಇರುತ್ತೆ. ಆದರೆ ಆತ್ಮ ಮನುಷ್ಯನ ದೇಹದಲ್ಲೂ ಪ್ರಾಣಿಗಳ ದೇಹದಲ್ಲೂ ಇರುವುದದು ಒಂದೇ. ಅಂದರೆ ಅದರ ಸ್ವಭಾವ ಒಂದೇ. ಯಾವ್ಯಾವ ದೇಹವನ್ನು ನಾವು ಪಡಿತೀವೋ ಅದರ ಪ್ರಕಾರ ನಾವು ಆ್ಯಕ್ಟ್ ಮಾಡ್ತೀವಿ ಅಂಥೇಳಿ. ಶ್ಲೋಕ 31.

ಬ್ರಹ್ಮ ಸಂಪದ್ಯತೆ ಸದಾ ತದಾ. ವಿವೇಚನೆಯುಳ್ಳ ಮನುಷ್ಯನು ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡುವುದನ್ನು ಬಿಟ್ಟಾಗ ಮತ್ತು ಎಲ್ಲೆಲ್ಲೂ ಜೀವಿಗಳು ಹೇಗೆ ವಿಸ್ತಾರ ಹೊಂದಿದ್ದಾರೆ ಎನ್ನುವುದನ್ನು ಕಂಡಾಗ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನ ತಲುಪುತ್ತಾನೆ. ಸೊ ಜೀವಿಗಳ ಬೇರೆ ಬೇರೆ ದೇಹಗಳು ಜೀವಾತ್ಮನ ಬೇರೆ ಬೇರೆ ಬಯಕೆಗಳ ಕಾರಣದಿಂದ ಆದವು. ಸೊ ದೇಹಗಳು ಆತ್ಮಕ್ಕೆ ಸೇರಿದವಲ್ಲ, ಇದನ್ನು ಮನುಷ್ಯನು ನೋಡಲು ಸಾಧ್ಯವಾದಾಗ ಅವನು ನಿಜವಾಗಿ ನೋಡ್ತಾನೆ. 32ನೇ ಶ್ಲೋಕ.

ಅವಿನಾಶಿಯಾದ ಆತ್ಮವು ದಿವ್ಯವಾದದ್ದು, ನಿತ್ಯವಾದದ್ದು ಮತ್ತು ಗುಣಗಳನ್ನು ಮೀರಿದ್ದು. ಶಾಶ್ವತೆಯ ನೋಟವಿರುವವರು, ಶಾಶ್ವತತೆಯ ನೋಟವಿರುವವರು ಇದನ್ನು ಕಾಣಬಲ್ಲರು. ಐಹಿಕ ದೇಹದ ಸಂಪರ್ಕವಿದ್ದರೂ ಆತ್ಮವು ಏನನ್ನು ಮಾಡುವುದಿಲ್ಲ ಮತ್ತು ಲಿಪ್ತವಾಗುವುದಿಲ್ಲ. ಐಹಿಕ ದೇಹ ಜನ್ಮ ತಾಳುವುದರಿಂದ ಜೀವಿ ಜನ್ಮ ತಾಳಿದಂತೆ ಕಾಣುತ್ತೆ, ಆದರೆ ವಾಸ್ತವವಾಗಿ ಜೀವಿ ನಿತ್ಯನು. ಐಹಿಕ ದೇಹದಲ್ಲಿ ಇದ್ದರೂ ಅವನು ದಿವ್ಯಾನಂದನು, ದಿವ್ಯನಾದವನು ಮತ್ತು ನಿತ್ಯನಾದವನು. ಆದ್ದರಿಂದ ಅವನನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮವನ್ನು ಕೊಲ್ಲೋದಿಕ್ಕಾಗಲ್ಲ, ಅದನ್ನು ಗಾಳಿ ಒಣಗಿಸಲಾರದು, ಬೆಂಕಿ ಸುಡಲಾರದು ಅನ್ನೋದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಸ್ವಭಾವತಃ ಅವನು ಆನಂದಮಯ, ಆತನು ಯಾವುದೇ ಐಹಿಕ ಕರ್ಮಗಳಲ್ಲಿ ತೊಡಗುವುದಿಲ್ಲ. ಆದ್ದರಿಂದ ಆತನಿಗೆ ಐಹಿಕ ದೇಹಗಳ ಸಂಪರ್ಕವಾದದ್ರಿಂದ ಅವನು ಮಾಡುವ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ. ಶ್ಲೋಕ 33. ಯಥಾ ಸರ್ವಾಗತಂ ಸೌಕ್ಷ್ಮ್ಯಂ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ವ್ಯಸ್ತಿತೋ ದೇಹೇ ತಥಾತ್ಮನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾವುದರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಥಾ ಪ್ರಕಾಶ ಯತ್ಯೇಕಃ ಕೃಷ್ಣಂ ಲೋಕಾಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃಷ್ಣಂ ಪ್ರಕಾಶಾಯತಿ ಭಾರತ. 34. ಶ್ಲೋಕ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಪ್ರಜ್ಞೆಯನ್ನ ಕುರಿತು ಹಲವಾರು ಸಿದ್ಧಾಂತಗಳಿವೆ. ಭಗವದ್ಗೀತೆ ಇಲ್ಲಿ ಸೂರ್ಯ ಮತ್ತು ಸೂರ್ಯ ಪ್ರಕಾಶಗಳ ಉದಾಹರಣೆಯನ್ನ ಕೊಟ್ಟಿದೆ. ಸೂರ್ಯನು ಒಂದೇ ಸ್ಥಳದಲ್ಲಿರುತ್ತಾನೆ, ಆದರೂ ಇಡೀ ವಿಶ್ವಕ್ಕೆ ಬೆಳಕು ಕೊಡುತ್ತಾನೆ. ಹಾಗೆ ಜೀವಾತ್ಮನ ಒಂದು ಸಣ್ಣ ಕಣವು ಈ ದೇಹದ ಹೃದಯದಲ್ಲಿ ಇದ್ದರೂ ಪ್ರಜ್ಞೆಯ ಮೂಲಕ ಇಡೀ ದೇಹವನ್ನ ಬೆಳಗುತ್ತೆ. ಸೂರ್ಯಪ್ರಕಾಶ ಅಥವಾ ಬೆಳಕು ಸೂರ್ಯನಿದ್ದಾನೆ ಎನ್ನುವುದಕ್ಕೆ ಪುರಾವೆಯಾದಂತೆ ಪ್ರಜ್ಞೆಯು ಆತ್ಮನ ಇರುವಿಕೆಗೆ ಪುರಾವೆ. ದೇಹದಲ್ಲಿ ಆತ್ಮವಿದ್ದಾಗ ದೇಹದಲ್ಲಿ ಎಲ್ಲೆಲ್ಲಿಯೂ ಪ್ರಜ್ಞೆ ಇರುತ್ತೆ. ಆತ್ಮವು ದೇಹವನ್ನ ಬಿಡುತ್ತಲೇ ಪ್ರಜ್ಞೆ ಇರುವುದಿಲ್ಲ. ಬುದ್ಧಿವಂತನಾದ ಯಾವುದೇ ಮನುಷ್ಯನು ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಆದ್ದರಿಂದ ಪ್ರಜ್ಞೆ ಅಂದರೆ ಜಡವಸ್ತುವಿನ ಸಂಯೋಜನೆಯಿಂದ ಆದದ್ದಲ್ಲ. ಪ್ರಜ್ಞೆ ಅದು ಜೀವಿಯ ಲಕ್ಷಣ. ಜೀವಿಯು ಗುಣಾತ್ಮಕವಾಗಿ ಪರಮಾತ್ಮನೊಂದಿಗೆ ಒಂದಾದರೂ ಅವನು ಪರಮೋನ್ನತನಲ್ಲ. ಏಕೆಂದರೆ ಒಂದು ದೇಹದ ಪ್ರಜ್ಞೆಯು ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಪಾಲುಗೊಳ್ಳುವುದಿಲ್ಲ. ಆದರೆ ಜೀವಾತ್ಮನ ಗೆಳೆಯನಾಗಿ ಎಲ್ಲ ದೇಹಗಳಲ್ಲಿರುವ ಪರಮಾತ್ಮನಿಗೆ ಎಲ್ಲ ದೇಹಗಳ ಪ್ರಜ್ಞೆ ಇರುತ್ತದೆ. ಪರಮ ಪ್ರಜ್ಞೆಗೂ ವೈಯಕ್ತಿಕ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇದೆ. ಕೊನೆಯ ಶ್ಲೋಕ 35. 13. ಅಧ್ಯಾಯದ 35.

0: ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಕ್ಷೇತ್ರ, ಕ್ಷೇತ್ರಜ್ಞ ಮತ್ತು ಪರಮಾತ್ಮ, ಇವುಗಳ ನಡುವಣ ವ್ಯತ್ಯಾಸವನ್ನು ಮನುಷ್ಯನು ತಿಳಿದುಕೊಳ್ಳಬೇಕೆಂಬುದೇ ಈ 13ನೆಯ ಅಧ್ಯಾಯದ ಭಾವಾರ್ಥ. 8-12 ಶ್ಲೋಕದವರೆಗೆ ವರ್ಣಿಸಿರುವಂತೆ ಮೋಕ್ಷದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಬೇಕು, ಆಗ ಪರಮ ಗುರಿಯ ಕಡೆಗೆ ಸಾಗಬಹುದು. ಶ್ರದ್ಧಾವಂತ ಮನುಷ್ಯನು ಮೊಟ್ಟ ಮೊದಲನೆಯದಾಗಿ ದೇವರ ವಿಷಯವನ್ನು ಕೇಳಲು ಒಳ್ಳೆಯ ಸಹವಾಸವನ್ನು ಪಡೆಯಬೇಕು. ಹೀಗೆ ಕ್ರಮವಾಗಿ ಜ್ಞಾನೋದಯವನ್ನು ಸಾಧಿಸಬೇಕು. ಮನುಷ್ಯ ಒಬ್ಬ ಗುರುವನ್ನು ಸ್ವೀಕರಿಸಿದರೆ ಜಡವಸ್ತು ಮತ್ತು ಚೇತನಗಳ ನಡುವೆ ವ್ಯತ್ಯಾಸವನ್ನು ಕಾಣಲು ಕಲಿಯಬಹುದು. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇದು ಮೆಟ್ಟಿಲಾಗುತ್ತೆ. ಹಲವಾರು ಉಪದೇಶಗಳಿಂದ ಗುರು ತನ್ನ ಶಿಷ್ಯನಿಗೆ ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆಯಾಗಲು ಹೇಳಿಕೊಡುತ್ತಾನೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನನ್ನು ಐಹಿಕ ಪರಿಗಣನೆಗಳಿಂದ ಬಿಡುಗಡೆ ಮಾಡಲು ಉಪದೇಶಿಸುತ್ತಿರುವುದನ್ನು ನಾವಿಲ್ಲಿ ಕಾಣ್ತೇವೆ. ದೇಹವು ಜಡವಸ್ತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಅದರ 24 ಘಟಕಾಂಶಗಳೊಂದಿಗೆ ವಿಶ್ಲೇಷಣೆ ಮಾಡಬಹುದು. ದೇಹವು ಜಡ ಅಭಿವ್ಯಕ್ತಿ, ಮನಸ್ಸು ಮತ್ತು ಮಾನಸಿಕ ಪರಿಣಾಮಗಳು ಸೂಕ್ಷ್ಮ ಅಭಿವ್ಯಕ್ತಿ. ಈ ಲಕ್ಷಣಗಳ ಪರಸ್ಪರ ಪ್ರತಿಕ್ರಿಯೆಯು ಬದುಕಿನ ಲಕ್ಷಣ. ಆದರೆ ಇದನ್ನು ಮೀರಿ ಆತ್ಮನಿದ್ದಾನೆ, ಪರಮಾತ್ಮನು ಇದ್ದಾನೆ. ಆತ್ಮನು ಪರಮಾತ್ಮನು ಇಬ್ಬರು. ಆತ್ಮ ಮತ್ತು 24 ಘಟಕಾಂಶಗಳು, ಇವುಗಳ ಸಂಯೋಜನೆಯಿಂದ ಈ ಐಹಿಕ ಜಗತ್ತು ಕೆಲಸ ಮಾಡ್ತಾ ಇದೆ. ಇಡೀ ಐಹಿಕ ಅಭಿವ್ಯಕ್ತಿಯನ್ನು ಆತ್ಮ ಮತ್ತು ಘಟಕಾಂಶಗಳ ಸಂಯೋಜನೆ ಎಂದು ಕಾಣಬಲ್ಲವನು ಮತ್ತು ಪರಮಾತ್ಮನ ಸ್ಥಾನವನ್ನು ಕಾಣಬಲ್ಲವನು ದಿವ್ಯ ಲೋಕಕ್ಕೆ ಸಾಗಿ ಹೋಗಲು ಅರ್ಹನಾಗುತ್ತಾನೆ. ಇವುಗಳನ್ನು ಹೇಳಿರುವುದು ಚಿಂತನೆ ಮಾಡುವುದಕ್ಕೆ ಮತ್ತು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ. ಮನುಷ್ಯ ಗುರುವಿನ ನೆರವಿನಿಂದ ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಅವನಿಗೆ ಇದು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತದೆ. ಸೊ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಎಂಬ 13ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥ ಮುಗಿಯಿತು. ನಾಳೆಯಿಂದ 14ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेतीये, पण जाण्यापूर्वी आजच्या पुण्यतिथी. के रामराज भारतीय अभिनेते यांच्याच पुण्यतिथी. के एन शशिधरन भारतीय चित्रपट दिग्दर्शक निर्माते यांची पुण्यतिथी आजच. शांताराम नांदगावकर गीतकार यांची पुण्यतिथी आजच आहे. सुहास शिरवळकर कादंबरीकार आणि रहस्य कथा लेखक यांची पुण्यतिथी आजच. मेजर रामराव राघोबा राणे बॉम्बे सॅपर्सचे अधिकारी परमवीर चक्र प्राप्त यांची पुण्यतिथी आजच आहे. या होत्या आजच्या पुण्यतिथीने. याचसोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत रहा वेणुधोनी 90.4 FM KLE कणसू. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ಕಾರ ಕೇಳುವರೆ, ನಾನು ಡಾಕ್ಟರ್ ರಾಜಶೇಖರ್ ಸನ್ಪೇಟಿ, ಪ್ರಾಧ್ಯಾಪಕರು ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಪ್ರೊಫೆಸರ್ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕರಾಗಿ ಹೃದಯ ರೋಗ ವಿಭಾಗದಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ಜೀವನ ಶೈಲಿ ಮತ್ತು ಆಹಾರ ಕ್ರಮ. ಇದು ಅಧಿಕ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್ ಅಲ್ಲಿ ಇದರ ಮಹತ್ವ. ನಿಮಗೆ ಗೊತ್ತಿರಬಹುದು, ಇವತ್ತಿನ ಕಾಲದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅನ್ನೋದು ಅತಿ ಸಾಮಾನ್ಯವಾದ ಕಾಯಿಲೆ ಆಗಿಬಿಟ್ಟಿದೆ. ಮೊದಲು ಇದು 50 ಅಥವಾ 60 ವರ್ಷ ಮೇಲ್ಪಟ್ಟವರಲ್ಲಿ ಮಾತ್ರ ಕಾಣಸಿಗ್ತಿತ್ತು. ಬಟ್ ಈಗಿನ ಆಹಾರ ಪದ್ಧತಿ ಮತ್ತು ಬದಲಾದ ಜೀವನ ಶೈಲಿಯಿಂದ ಯುವಕರಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ 30 ವರ್ಷ 40 ವರ್ಷದ ಯುವಕರಲ್ಲಿ ಅಧಿಕ ರಕ್ತದೊತ್ತಡ ಅನ್ನೋದು ಅತಿ ಸಾಮಾನ್ಯವಾಗಿ ಬಿಟ್ಟಿದೆ. ಇದಕ್ಕೆ ಕಾರಣಗಳು ಸುಮಾರು. ನಾನು ಹೇಳಿದಾಗೆ ಆಹಾರ ಶೈಲಿ ಮತ್ತು ಜೀವನ ಕ್ರಮ ಇವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಿದ್ದಾವೆ. ಮುಖ್ಯವಾಗಿ ನೋಡೋದಾದರೆ ಈಗಿನ ಆಹಾರ ಕ್ರಮದಲ್ಲಿ ಅಮೂಲಾಗ್ರ ಬದಲಾವಣೆಗಳಾಗಿದ್ದಾವೆ. ಮೊದಲು ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರ ಕ್ರಮಗಳನ್ನು ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ಸೇವನೆ ಮಾಡ್ತಾಯಿದ್ರು. ಹೊರಗಿನ ಆಹಾರಗಳು ಅಂದರೆ ನಾವು ಜಂಕ್ ಫುಡ್ಸ್ ಅಥವಾ ಪ್ಯಾಕ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ, ಅದರದ್ದು ಬಳಕೆ ಅತೀ ಕಡಿಮೆ ಇರ್ತಿತ್ತು. ಹೀಗಾಗಿ ಅವರ ಜೀವನ ಮತ್ತು ಆರೋಗ್ಯ ಅತೀ ಉತ್ತಮವಾಗಿರ್ತಿತ್ತು. ಅವರದು ಬದುಕು ವರ್ಷಗಳು ಕೂಡ ದೀರ್ಘಾಯುವಾಗಿ ಬದುಕ್ತಿದ್ರು, ಕಾಯಿಲೆಗಳು ಅತ್ಯಲ್ಪವಾಗಿರ್ತಿದ್ದು. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಜನರು ಅಧಿಕವಾಗಿ ಹೊರಗಿನ ಆಹಾರ ಸೇವನೆಗಳನ್ನು ಮಾಡಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರಗಳನ್ನು ಅತಿ ಅಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ದೇಹಕ್ಕೆ ಏನು ಬೇಕು ಅದು ಕಡಿಮೆ ಹೋಗಿ ಯಾವುದು ಬೇಡಾಗಿರುತ್ತೆ ಅದು ಜಾಸ್ತಿ ಹೋಗ್ತಾ ಇದೆ. ಉದಾಹರಣೆ ಕೊಡೋದಾದರೆ ಉಪ್ಪಿನ ಸೇವನೆ, ಸಾಲ್ಟ್ ಇಂಟೇಕ್ ಅಂತ ಹೇಳ್ತೀವಿ ನಾವು. ಈ ಹೈ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದೊತ್ತಡಕ್ಕೆ ಅತಿ ಕಾರಣವಾಗಿರ್ತಕ್ಕಂಥ ಆಹಾರಗಳು ಯಾವುವು ಅಂದರೆ, ಒಂದು ಅಧಿಕವಾಗಿ ನಮ್ಮ ಅಡಿಗೆಗೆ ಬಳಸೋ ಉಪ್ಪನ್ನು ಉಪಯೋಗಿಸೋದು, ಎರಡನೇದು ಅಧಿಕವಾಗಿ ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರಗಳನ್ನು ಉಪಯೋಗಿಸೋದು, ಇವು ಬಹಳ ಮುಖ್ಯವಾಗಿರ್ತವೆ. ಸುಮಾರು ಕೆಲವೊಂದು ಜನರಿಗೆ ಅಭ್ಯಾಸ ಇರ್ತದೆ ಉಪ್ಪನ್ನು ಹೆಚ್ಚಿಗೆ ಅಡಿಗೆನಲ್ಲಿ ಹಾಕಿ ತಿನ್ನೋದು. ಸೊ ಇದರಿಂದ ಏನಾಗತ್ತೆ, ನಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ರಕ್ತದಲ್ಲಿ ಅಧಿಕ ವ್ಯಾಲ್ಯೂಮ್ ಅಂತ ಹೇಳ್ತೀವಿ, ಬ್ಲಡ್ ವ್ಯಾಲ್ಯೂಮ್, ಇದು ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗತ್ತೆ. ಯಾವಾಗ ಈ ರಕ್ತದ ಪ್ರಮಾಣ ಜಾಸ್ತಿ ಆಗತ್ತೋ ಆವಾಗ ಹೃದಯದ ಮೇಲೆ ಅಧಿಕ ಒತ್ತಡ ಬೀಳಿಕ್ ಪ್ರಾರಂಭ ಆಗತ್ತೆ. ಆವಾಗ ಹೃದಯ ಜಾಸ್ತಿ ಕೆಲಸ ಮಾಡಿದ್ಮೇಲೆ ಹಾರ್ಟ್ ಜೋರಾಗಿ ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಏನಾಗತ್ತೆ, ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿ ಉಂಟಾಗಿ ರಕ್ತದೊತ್ತಡ ಜಾಸ್ತಿ ಆಗತ್ತೆ. ಎರಡನೇದಾಗಿ ಕೊಬ್ಬಿನ ಅಂಶಗಳು. ಸೊ ಕೊಬ್ಬಿನ ಅಂಶ ಜಾಸ್ತಿ ತಿನ್ನೋದ್ರಿಂದ ಏನಾಗತ್ತೆ, ಶರೀರದಲ್ಲಿ ಕೊಬ್ಬು ಶೇಖರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾವ ಪದಾರ್ಥಗಳು, ಯೂಶ್ವಲಿ ಬೆಣ್ಣೆ ಆಗಿರ್ಬೋದು ಅಥವಾ ಕ್ರೀಮ್ ಅಂತ ಹೇಳ್ತೀವಿ, ಅಥವಾ ಕೆನೆ ಆಗಿರಬಹುದು ಅಥವಾ ಚೀಸ್ ಆಗಿರ್ಬೋದು ಅಥವಾ ಕೆಲವೊಂದು ಕೆಟ್ಟ ಎಣ್ಣೆಗಳು ಪಾಮ್ ಆಯಿಲ್ ಅಂತ ಹೇಳ್ತೀವಿ, ಅದು ಆಗಿರ್ಬೋದು ಅಥವಾ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಅತಿ ಮಾಂಸ ಆಹಾರ ಸೇವನೆ ಆಗಿರ್ಬೋದು, ಇವೆಲ್ಲ ಏನು ಹೇಳ್ತೀವಿ, ಅತಿ ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರಗಳು. ಸೊ ಯಾವ ವ್ಯಕ್ತಿ ಈ ಆಹಾರ ಕ್ರಮಗಳನ್ನು ಜಾಸ್ತಿ ಉಪಯೋಗಿಸ್ತಾನೋ ಅವನಲ್ಲಿ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಕೊಬ್ಬು ರಕ್ತನಾಳಗಳಲ್ಲಿ ಹೋಗಿ ಶೇಖರಣೆ ಆಗುತ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ರಕ್ತ ಪರಿಸರಣೆಗೆ ಅಡಚಣೆ ಉಂಟಾಗಿ ರಕ್ತನಾಳ ಕಿರಿದಾಗಿ ರಕ್ತದಲ್ಲಿ ಒತ್ತಡ ಜಾಸ್ತಿ ಆಗಿ ಹೋಗುತ್ತೆ. ಸೊ ಇದನ್ನೇ ನಾವು ಅಧಿಕ ರಕ್ತದೊತ್ತಡ ಅಂತ ಕರಿತೀವಿ. ಸೊ ಈ ಎರಡು ಪ್ರಮುಖ ಕಾರಣಗಳಿಂದ ಏನಾಗತ್ತೆ, ನ್ಯಾಚುರಲಿ ನಮ್ಮ ರಕ್ತದಲ್ಲಿರ್ತಕ್ಕಂಥ ಒತ್ತಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದರಿಂದ ನಾವು ಇದನ್ನೇ ಅಧಿಕ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಇನ್ನು ಜೀವನ ಶೈಲಿ ಬಗ್ಗೆ ಮಾತಾಡೋಣ. ಜೀವನ ಶೈಲಿ ಅಂದರೆ ಇವತ್ತಿನ ಜೀವನ ಶೈಲಿ ಇಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಥವಾ ಇಷ್ಟು ಹೆಕ್ಟಿಕ್ ಆಗಿಬಿಟ್ಟಿದೆ ಅಂತಂದರೆ, ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರು ಕೆಲಸ ಮಾಡೋದು, ಇವರು ಕೆಲಸ ಮಾಡೋದು, ಇದರಿಂದ ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ಮನೆಯಲ್ಲೂ ಕೂಡ ಕೆಲಸ ನಿರ್ವಹಣೆ ಮಾಡದೆ ಒತ್ತಡ ಜಾಸ್ತಿಯಾಗಿ, ಸೊ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ರಕ್ತನಾಳದ ಮೇಲೆ ಇದರಿಂದ ವಿಪರೀತ ಪರಿಣಾಮ ಆಗತ್ತೆ. ಸೊ ರಕ್ತನಾಳ ಕಿರಿದಾಗ್ತಾ ಹೋಗುತ್ತೆ. ಸೊ ಯಾವಾಗ ರಕ್ತನಾಳ ಕಿರಿದಾಗತ್ತಾ ಹೋಗುತ್ತೆ ಅವಾಗ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಹೇಳ್ತೀವಿ, ಇದು ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಜಾಸ್ತಿ ಆಗತ್ತಾ ಹೋಗುತ್ತೆ.
ಇನ್ನೂ ಅಧಿಕ ಚಿಂತೆ ಮಾಡೋದು, ಅಧಿಕ ಅನವಶ್ಯಕ ಅನಗತ್ಯ ವಿಚಾರಗಳನ್ನು ಜಾಸ್ತಿ ಮಾಡೋದ್ರಿಂದ ಶೋಕ ಅಥವಾ ಭಯ ಮುಂತಾದ ಮಾನಸಿಕ ಖಿನ್ನತೆಗೊಳಗಾಗೋದು, ಇದರಿಂದನೂ ಕೂಡ ರಕ್ತನಾಳಗಳು ಕಿರಿದಾಗಿ ರಕ್ತದಲ್ಲಿರ್ತಕ್ಕಂಥ ಪ್ರೆಷರ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರಕ್ತನಾಳ ಹಿರಿದಾಗೋದು, ಕುಗ್ಗೋದು, ಈ ಕಾರ್ಯ ಕಡಿಮೆ ಆಗುತ್ತೆ ರಕ್ತನಾಳ ಕಿರಿದಾದ ತಕ್ಷಣ. ಸೊ ಇದನ್ನು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಯಾವಾಗ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ ಆವಾಗ ಬ್ಲಡ್ ಪ್ರೆಷರ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬಹುದು ಅಂತಂದರೆ, ಅಧಿಕ ರಕ್ತದೊತ್ತಡ ಅನ್ನೋದು ಇದು ಆಹಾರ ಮತ್ತು ಜೀವನ ಶೈಲಿಯಿಂದ ಬರ್ತಕ್ಕಂಥ ಕಾಯಿಲೆ. ಅದಕ್ಕೆ ಆಹಾರ ಮತ್ತು ಇದರಿಂದ ನಮಗೆ ಏನು ಅರ್ಥ ಆಗತ್ತಂದರೆ, ಅಧಿಕ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಅನ್ನೋದು ಆಹಾರ ಮತ್ತು ಜೀವನ ಶೈಲಿಯಿಂದ ಬರುವಂಥ ಒಂದು ಕಾಯಿಲೆ. ಅದಕ್ಕೆ ಈ ಆಹಾರ ಮತ್ತು ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡಿದ್ದೇ ಆದರೆ ನಾವು ಈ ಬರೋದನ್ನು ತಡೆಗಟ್ಟಬಹುದು, ಅಥವಾ ಈ ಕಾಯಿಲೆ ಬಂದ ಮೇಲೂ ಸಹ ಆಹಾರ ಕ್ರಮ ಮತ್ತು ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೇ ಆಯಿತು ಅಂತಂದರೆ ನಾವು ಈ ರಕ್ತದೊತ್ತಡವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಈ ಆಹಾರ ಮತ್ತು ಜೀವನ ಶೈಲಿಯಿಂದ ನಾವು ಮೆಡಿಸಿನ್ ತಗೊಳ್ಳೋದನ್ನು ಕಡಿಮೆನೂ ಸಹ ಮಾಡ್ತಕ್ಕಂಥ ಪ್ರಸಂಗಗಳು ಇದ್ದಾವೆ. ಸೊ ಇದಕ್ಕೆ ಹಾಗಾದರೆ ನಾವು ಯಾವ ರೀತಿ ಆಹಾರನ ಸೇವನೆ ಮಾಡಬೇಕು? ಒಂದು ಅಂದರೆ ಅಧಿಕ ಲವಣ ಅಂದರೆ ಉಪ್ಪು ಅಧಿಕವಾಗಿ ಉಪಯೋಗಿಸುವುದನ್ನು ನಾವು ನಿಲ್ಲಿಸಬೇಕು. ಸಾಮಾನ್ಯವಾಗಿ ನಮಗೆ ಪ್ರತಿ ದಿವಸ ಪ್ರತಿ ವ್ಯಕ್ತಿಗೆ 5 ಗ್ರಾಂ ಲವಣ ಅಥವಾ ಉಪ್ಪು ಬೇಕಾಗತ್ತೆ. ಇದಕ್ಕಿಂತ ಜಾಸ್ತಿ ಉಪಯೋಗ ಮಾಡೋ ಹಾಗಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಯಾವುದೇ ಅಡಿಗೆ ಮಾಡಿದರೂ ಒಬ್ಬ ವ್ಯಕ್ತಿ 5 ಗ್ರಾಂ ಮಾತ್ರ ಸೇವನೆ ಮಾಡಬೇಕು. ಕೆಲವೊಂದು ಆಹಾರದಲ್ಲಿ ಉಪ್ಪಿನ ಪ್ರಮಾಣ ನ್ಯಾಚುರಲಿ ಜಾಸ್ತಿ ಇರುತ್ತೆ. ಯಾವುದು? ಒಂದು ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ಹಪ್ಪಳ ಆಗಿರ್ಬೋದು, ಅಥವಾ ಸಾಂಡ್ಗೆ ಆಗಿರ್ಬೋದು, ಅಥವಾ ಸಾಲ್ಟ್ ಆ್ಯಡೆಡ್ ಫ್ರೂಟ್ಸ್ ಇರ್ತವೆ, ಕೆಲವೊಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅದನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ. ಎರಡನೇದು ಅಂದರೆ ಲೋ ಸೋಡಿಯಂ ಡಯಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ನೀವು ಉಪ್ಪನ್ನು ಕಡಿಮೆ ಮಾಡ್ತಾ ಹೋದರೆ ರಕ್ತದೊತ್ತಡ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದು ಪೊಟ್ಯಾಷಿಯಂ ರಿಚ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಅಧಿಕ ಪೊಟ್ಯಾಷಿಯಂ ಇರತಕ್ಕಂಥ ಆಹಾರ ಸೇವನೆ. ಅದು ಮುಖ್ಯವಾಗಿ ಹಸಿರು ತರಕಾರಿ ಪಲ್ಯಗಳಲ್ಲಿ ಸಿಗತ್ತೆ. ಎಕ್ಸಾಂಪಲ್ ಅಂದರೆ ಈ ತೊಪ್ಪಲು ಪಲ್ಯ ಆಗಿರ್ಬೋದು, ಅಥವಾ ಬೀನ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಹಣ್ಣು ಅಂದರೆ ಬಾಳೆಹಣ್ಣು ಆಗಿರ್ಬೋದು. ಸೊ ಈ ಹಸಿರು ತೊಪ್ಪಲು ಪಲ್ಯಗಳಲ್ಲಿ ಪೊಟ್ಯಾಷಿಯಂ ಹೇರಳವಾಗಿ ಸಿಗೋದ್ರಿಂದ ಈ ಆಹಾರ ಸೇವನೆ ಮಾಡೋದ್ರಿಂದ ಆಟೋಮ್ಯಾಟಿಕಲಿ ರಕ್ತದೊತ್ತಡ ಕಡಿಮೆ ಆಗುತ್ತೆ. ಆಯ್ತಾ, ಇದು ಎರಡನೇ ಮುಖ್ಯ ವಿಷಯ. ಮೂರನೇದು ಅಂದರೆ ಅಧಿಕ ಕೊಬ್ಬು ಆಹಾರಗಳನ್ನು ನೀವು ಕಡಿಮೆ ಮಾಡಬೇಕು. ಅಂದರೆ ಆಹಾರದಲ್ಲಿ ಕೆನೆಯನ್ನ ತಗೋಬಾರ್ದು, ರಾತ್ರಿ ಹೊತ್ತು ಮೊಸರನ್ನು ಉಪಯೋಗಿಸಬಾರದು, ಹಾಗೆ ಬೆಣ್ಣೆಯನ್ನು ಕಡಿಮೆ ಮಾಡಿಕೊಳ್ಬೇಕು, ಐಸ್ ಕ್ರೀಮ್ ತಿನ್ನೋದನ್ನು ಕಡಿಮೆ ಮಾಡ್ಕೋಬೇಕು, ಹಾಗೆ ಕೆಲವೊಂದು ಎಣ್ಣೆಗಳು ಇರ್ತವೆ, ಇದು ಪಾಮ್ ಆಯಿಲ್ ಅಂತ ಹೇಳ್ತೀವಿ, ಇವನ್ನ ಆದಷ್ಟು ಬಳಕೆನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಕೆಲವೊಂದು ಮಾಂಸ ಆಹಾರ ಸೇವನೆ, ಇದನ್ನ ನೀವು ಆದಷ್ಟು ತಿಂಗಳಿಗೆ ಒಂದೇ ಸಲಿ ತಿನ್ನೋದನ್ನ ಲಿಮಿಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಈ ರೀತಿ ನೀವು ಕೊಬ್ಬು ಜಾಸ್ತಿ ಇರತಕ್ಕಂಥ ಆಹಾರ ಕಡಿಮೆ ಮಾಡೋದ್ರಿಂದ ನ್ಯಾಚುರಲಿ ನಮ್ಮ ದೇಹದಲ್ಲಿ ಅಂದರೆ ತೊಪ್ಪಲು ಪಲ್ಯ ಜಾಸ್ತಿ ತಿನ್ನೋದ್ರಿಂದ ಹಾಗೂ ಈ ಕೊಬ್ಬಿನಂಶ ಕಡಿಮೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಕಡಿಮೆ ಆಗತ್ತೆ. ಸೊ ಕೊಬ್ಬಿನಲ್ಲಿ 2 ರೀತಿ ಇದೆ, ಒಂದು ಒಳ್ಳೆ ಕೊಬ್ಬು, ಇನ್ನೊಂದು ಕೆಟ್ಟ ಕೊಬ್ಬು ಅಂತ ಹೇಳ್ತೀವಿ. ಗುಡ್ ಕೊಲೆಸ್ಟ್ರಾಲ್, ಇದು ಗುಡ್ ಕೊಲೆಸ್ಟ್ರಾಲ್ ಯಾವುದು ಅಂತಂದ್ರೆ, ಯಾವುದು ನಾವು ತೊಪ್ಪಲು ಪಲ್ಯ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ. ಸೊ ಕೊಬ್ಬಿನಂಶ ಕಡಿಮೆ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತೆ. ಸೊ ಇದರಿಂದ ನಮ್ಮ ರಕ್ತನಾಳಗಳು ಆರೋಗ್ಯಕರವಾಗಿರ್ತವೆ ಹಾಗೂ ರಕ್ತದೊತ್ತಡ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಉಳಿಯತ್ತೆ. ಮೂರನೇದು ಅಂತಂದರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಶಾರೀರಿಕ ವ್ಯಾಯಾಮ ಅತಿ ಮುಖ್ಯ ರಕ್ತದೊತ್ತಡನ ನಿಯಂತ್ರಣದಲ್ಲಿಡಲಿಕ್ಕೆ. ಅಂದರೆ ನಾವು ನಿಯಮಿತವಾಗಿ ವಾಕಿಂಗ್ ಮಾಡೋದು, ಅಥವಾ ಸೈಕ್ಲಿಂಗ್ ಮಾಡೋದು, ಅಥವಾ ಸ್ವಿಮ್ಮಿಂಗ್ ಮಾಡೋದು, ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಯಾಮವನ್ನು ನಿಯಮಿತವಾಗಿ ನೀವು ಪ್ರತಿ ದಿವಸ 20-30 ನಿಮಿಷ ಮಾಡೋದ್ರಿಂದ ರಕ್ತದೊತ್ತಡ ತಾನಾಗೇ ನಿಯಂತ್ರಣದಲ್ಲಿ ಬರುತ್ತೆ. ಇದರಿಂದ ಲಾಭ ಏನು ಅಂತಂದರೆ, ನಾವು ಎಷ್ಟು ವ್ಯಾಯಾಮ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಕೊಬ್ಬು ಕರಗತ್ತೆ.
ಅಥವಾ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಆಗತ್ತೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೋ ಆವಾಗ ರಕ್ತನಾಳಗಳಲ್ಲಿ ಯಾವುದೇ ರೀತಿ ಇನ್ಫ್ಲಮೇಷನ್ ಅಥವಾ ಯಾವುದೇ ಕೊಬ್ಬು ಶೇಖರಣೆ ಆಗೋದಿಲ್ಲ. ಹಾಗಾಗಿ ನಮ್ಮ ರಕ್ತನಾಳಗಳು ಹಿರಿದಾಗ್ತವೆ. ಹಿರಿದಾಗೋದ್ರಿಂದ ರಕ್ತ ಪರಿಸರಣ ನ್ಯಾಚುರಲ್ ಆಗತ್ತೆ. ಅದೇ ರೀತಿ ರಕ್ತದೊತ್ತಡ ಕೂಡ ಸಾಮಾನ್ಯವಾಗಿ ಇರತ್ತೆ. ಕೊನೆಯದಾಗಿ ಮಾನಸಿಕ ಸಮತೋಲನ. ನಾವು ಸ್ಟ್ರೆಸ್ ಆಗ್ಬೋದು, ಎಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಅಥವಾ ಎನಿ ಫ್ಯಾಮಿಲಿ ಆರ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್, ಇದನ್ನು ನಾವು ನಿಯಂತ್ರಣದಲ್ಲಿಡಬೇಕು. ಹೇಗೆ ನಿಯಂತ್ರಣದಲ್ಲಿಡಬೇಕು ಅಂತಂದರೆ, ಒಂದು, ನಿಯಮಿತವಾಗಿ ಧ್ಯಾನ ಮಾಡಬೇಕು ಅಥವಾ ವ್ಯಾಯಾಮ ಮಾಡಬೇಕು ಅಥವಾ ಯೋಗಾಸನ ಮಾಡಬೇಕು ಅಥವಾ ಪ್ರಾಣಾಯಾಮ, ಇದರಲ್ಲಿ ಯಾವುದನ್ನು ಮಾಡಿದರೂ ಕೂಡ ನೀವು ಮಾನಸಿಕ ಸಮತೋಲನವನ್ನು ಸಾಧಿಸಬಹುದು. ನಿಯಮಿತವಾಗಿ ಧ್ಯಾನ ಮಾಡೋದು. ಧ್ಯಾನ ಅಂತಂದರೆ ಈಗ ಓಂಕಾರ ಚಾಂಟಿಂಗ್ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ ನಾವು, ಅಂದರೆ ಓಂ ಅಂತ ದೀರ್ಘವಾಗಿ ನೀವು 4-5 ಸಲ ಹೇಳಬೇಕು. ಇದನ್ನು ನಾವು ಓಂಕಾರ ಪ್ರಾಣಾಯಾಮ ಅಂತ ಕರಿತೀವಿ. ಸುಮಾರು ಸಂಶೋಧನೆಗಳು ಈ ಓಂಕಾರ ಪ್ರಾಣಾಯಾಮ ಮೇಲೆ ಆಗಿದ್ದಾವೆ. ಈ ಓಂಕಾರ ಪ್ರಾಣಾಯಾಮ ರಕ್ತದೊತ್ತಡವನ್ನು ಬಹುಮುಖ್ಯವಾಗಿ ನಿಯಂತ್ರಿಸ್ತದಂತ ಸಂಶೋಧನೆ ಕೂಡ ಆಗಿದೆ. ಎರಡನೇದಾಗಿ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೀವಿ ನಾವು. ಭ್ರಾಮರಿ ಪ್ರಾಣಾಯಾಮ ಅಂದರೆ ಕಣ್ಣು ಮುಚ್ಚಿಕೊಂಡು ನಿಮ್ಮ ಕಿವಿನಲ್ಲಿ 2 ಬೆರಳನ್ನು ಇಟ್ಟುಕೊಂಡು ದೀರ್ಘವಾಗಿ ಅಂತ ದೀರ್ಘವಾಗಿ ಹೇಳಬೇಕು. ಇದರಿಂದ ಇದು ಜೇನುಹುಳ ಸೌಂಡ್ ಮಾಡಿದಾಗೆ ಇರುತ್ತೆ. ಅದಕ್ಕೇ ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಸೊ ಈ 2 ಪ್ರಾಣಾಯಾಮಗಳು, ಒಂದು ಭ್ರಾಮರಿ ಪ್ರಾಣಾಯಾಮ, ಇನ್ನೊಂದು ಓಂಕಾರ ಪ್ರಾಣಾಯಾಮ, ನಿಯಮಿತವಾಗಿ ಮಾಡೋದ್ರಿಂದ ನಿಮ್ಮ ರಕ್ತದೊತ್ತಡ ತಾನಾಗಿಯೇ ನಿಯಂತ್ರಣದಲ್ಲಿ ಬರುತ್ತೆ. ಹಾಗೆ ಕೆಲವೊಂದು ಯೋಗಾಸನಗಳು ಮತ್ತು ವ್ಯಾಯಾಮಗಳು ಕೂಡ ನಿಮ್ಮ ಮಾನಸಿಕ ಸಮತೋಲನವನ್ನು ಸಾಧಿಸ್ತವೆ. ಸೊ ಈ ರೀತಿ ನಿಮ್ಮ ಆಹಾರ ಕ್ರಮ ಮತ್ತು ಜೀವನ ಶೈಲಿಯನ್ನು ಬದಲಿಸ್ಕೊಳ್ಳೋದ್ರಿಂದ ನೀವು ಯಾವುದೇ ಔಷಧಿಗಳ ಸಹಾಯ ಇಲ್ಲದೇ ನಿಮ್ಮ ರಕ್ತದೊತ್ತಡವನ್ನು ನೀವು ಸಮತೋಲನದಲ್ಲಿ ಇಟ್ಕೋಬಹುದು. ನಿಮಗೆ ನೀವು ಯಾರಾದರೂ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರಿಂದ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ನಮ್ಮ ಕೆಯಲ್ಲಿ ಆಯುರ್ವೇದ ಆಸ್ಪತ್ರೆ, PM ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಇಲ್ಲಿ ಹೃದಯ ವಿಭಾಗ ಅಂತ ಇದೆ, ಹೃದಯ ವಿಭಾಗ. ಈ ವಿಭಾಗದಲ್ಲಿ ನಾವು ಲಭ್ಯ ಇರ್ತೀವಿ. ನೀವು ಬಂದು ಇಲ್ಲಿ ಸಂದರ್ಶನ ಮಾಡಿ ನಿಮ್ಮ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೋಬೇಕಂತ ನಾನು ವಿನಂತಿಸಿಕೊಳ್ತೇನೆ. ನಮಸ್ಕಾರ.

ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಚಂಡ ಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ

ಹೆಜ್ಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ, ದೊಡ್ಡ ದೊಡ್ಡ ಕುದುರೆ ಏರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ, ಕುಂಟೆ ಕೂರಿಗೆಯಿಂದ ಹೆಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು

0: ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್
1: ನಮಸ್ಕಾರ.
0: ಸರ್, ಮೊಟ್ಟ ಮೊದಲಿಗೆ ಈ ಒಂದು ರಕ್ತಹೀನತೆ ಅಂದ್ರೇನು ಅಂತ?
1: ಸಾಮಾನ್ಯವಾಗಿ ನಮ್ಮ ವ್ಯಕ್ತಿಗೆ ಅಥವಾ ಮನುಷ್ಯನಿಗೆ ಬರುವಂತಹ ರೋಗಗಳಲ್ಲಿ ಅನೇಕ ವಿಧವಾಗಿ ನಾವು ಗುರುತಿಸೋದ್ರಿಂದ ಮುಖ್ಯವಾಗಿ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆ, ಅದು ಒಂದು ಬಹುಮುಖ್ಯವಾದಂತ ಒಂದು ರೋಗ ಸಮೂಹಗಳನ್ನೇ ನಮಗೆ ತಂದುಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಮುಖ್ಯವಾದ ಪ್ರಮುಖ ಧಾತುಗಳು ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್, ಇವುಗಳ ಒಟ್ಟಾರೆ ಕೊರತೆಯಿಂದ ನಮಗೆ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆಗುವಂತೆ ಬಹಳಷ್ಟು ಸಂಕೀರ್ಣವಾಗಿರುವಂತಹ ಮತ್ತೊಂದು ರೋಗ ಸಮುಚ್ಚಯ ಇದೆ. ಅದರಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಅಂತ ಕರಿತೀವಿ, ಅಂದ್ರೆ ಅತ್ಯಂತ ಕಡಿಮೆ ಅವಶ್ಯಕವಿರುವಂತಹ ಪೌಷ್ಟಿಕಾಂಶಗಳ ಕೊರತೆ. ಆ ಪೌಷ್ಟಿಕಾಂಶಗಳ ಕೊರತೆಯಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಅಥವಾ ವಿಶ್ವದ ಮಟ್ಟದಲ್ಲಿಯೂ ಕೂಡ ಕಂಡು ಬರುವಂತದ್ದೇ ಈ ರಕ್ತಹೀನತೆ ಅಥವಾ ಅನೀಮಿಯಾ ಅಂತ ನಾವು ಕರಿತಾ ಇದ್ದೀವಿ. ಸಾಮಾನ್ಯವಾಗಿ ಈ ರಕ್ತಹೀನತೆಯಲ್ಲಿ ಪ್ರಮುಖವಾಗಿ ಸುಮಾರು 90% ಅಧಿಕ ಐರನ್ ಡಿಫಿಷಿಯನ್ಸಿ ಅಂದ್ರೆ ಕಬ್ಬಿಣಾಂಶಗಳ ಕೊರತೆಯಿಂದ ಉಂಟಾಗುವಂತ ಒಂದು ಸಾಧ್ಯತೆ ಇರೋದ್ರಿಂದ ಅದನ್ನ ಹೆಚ್ಚಾಗಿ ನಾವು ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಥವಾ ರಕ್ತಹೀನತೆ ಅಂತಂದ್ರೆ ಅದು ಕಬ್ಬಿಣಾಂಶದ ಕೊರತೆಯಿಂದ ಉಂಟಾಗುವಂತ ರಕ್ತಹೀನತೆ ಅಂತ ಹೇಳಿ ಬಹಳಷ್ಟು ಜನನು ಅದನ್ನ ನಾವು ಸಮೀಕರಿಸಬಹುದು. ಅಂದ್ರೆ ಅಷ್ಟು ತೀವ್ರಗತಿಯಾಗಿರುವಂಥದ್ದು. ಒಟ್ಟಾರೆ ಅನೀಮಿಯಾ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ರಕ್ತದಲ್ಲಿ ಈ ಒಂದು ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂದ್ರೆ ಆಮ್ಲಜನಕವನ್ನ ಹೊತ್ತೊಯ್ಯಬಲ್ಲಂತ ಸಾಮರ್ಥ್ಯ ನಮಗೆ ಎಷ್ಟು ಕಡಿಮೆ ಆಗ್ತದಲ್ಲ, ಅದುವೇ ಈ ಒಂದು ರೋಗ ಲಕ್ಷಣದ ಒಂದು ಪ್ರಮುಖವಾಗಿ ಉಂಟಾಗುವಂತ ಒಂದು ಪರಿಸ್ಥಿತಿ. ಹಾಗಾಗಿ ಇಲ್ಲಿ ಯಾಕೆ ಹಾಗಾಗ್ತದೆ ಅಂತಂದ್ರೆ ನಮ್ಮ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳು, ಅದರಲ್ಲಿ ಅದು ಕೆಂಪು ರಕ್ತ ಕಣಗಳು ಆಗ್ಲಿಕ್ಕೆ ಪ್ರಮುಖವಾಗಿರುವಂತಹ ಧಾತು ಯಾವುದು ಅಂದ್ರೆ ಅದು ಹಿಮೋಗ್ಲೋಬಿನ್. ಅದರಲ್ಲಿ ಹಿಮೋಗ್ಲೋಬಿನ್ ನಲ್ಲಿ ಒಂದು ಅಂಶ ಹೀಮ್ ಇದ್ರೆ ಇನ್ನು 4 ಗ್ಲೋಬಿನ್ ಅನ್ನುವಂತ ಪ್ರೋಟೀನ್ ಇರುವಂತದ್ದು. ಸೊ ಹಿಮೋಗ್ಲೋಬಿನ್ ಮಾಡುವಂತ ಕೆಲಸ ಅಂದ್ರೆ ಆಮ್ಲಜನಕವನ್ನ ನಮ್ಮ ಶ್ವಾಸಕೋಶದಿಂದ ಅದು ಎಲ್ಲೆಡೆಗೆ ಅದು ಪಸರಿಸಿ ನಮ್ಮ ಇಡೀ ದೇಹಾದ್ಯಂತ ಆಮ್ಲಜನಕವನ್ನ ಸಪ್ಲೈ ಮಾಡುವಂತಹದ್ದೇ ಅದರ ಒಂದು ಪ್ರಮುಖವಾಗಿರುವಂತ ಒಂದು ಕೆಲಸ. ಯಾವಾಗ ಈ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗ್ತದೆ, ಐರನ್ ಕಡಿಮೆ ಆಗ್ತದೆ, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗ್ತದೆ, ಹಾಗಾಗಿ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂದ್ರೆ ಒಂದು ಆಮ್ಲಜನಕವನ್ನು ಹೊತ್ತೊಯ್ಯುವಲ್ಲುವಂತ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಇದಕ್ಕೆ ಒಟ್ಟಾರೆಯಾಗಿ ಈ ಆಗುವಂತ ಈ ಒಂದು ಸ್ಥಿತಿಗೆ ನಾವು ರಕ್ತಹೀನತೆ ಅಥವಾ ಅನೀಮಿಯಾ ಅಂತ ನಾವು ಕರೀತೀವಿ.
0: ಡಾಕ್ಟರ್, ಈಗ ಈ ಒಂದು ರಕ್ತಹೀನತೆ ಅನ್ನೋದು ಯಾವ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ ಅಂತ?
1: ಪ್ರಮುಖವಾಗಿ ನಮಗೆ 4 or 5 ಪ್ರಮುಖ ಕಾರಣಗಳನ್ನ ನಾವು ಗುರುತಿಸಬಹುದು. ರಕ್ತಹೀನತೆ ಅಲ್ಲಿ ಮುಖ್ಯವಾಗಿ ಬರುವಂತದ್ದೇ ಮೊಟ್ಟ ಮೊದಲನೇದು ಒಂದು ಇನ್ಸಫಿಷಿಯಂಟ್ ಇಂಟೇಕ್, ಅಂದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಆದಂತ ಆಹಾರವನ್ನ ಸೇವಿಸುವಂತದ್ದು. ಅದು ಬೇಕಾದಷ್ಟು ಕಾರಣಗಳಿಗಿರ್ಬೋದು, ಅಂದ್ರೆ ಒಂದು ಆಹಾರದ ಲಭ್ಯತೆ ಮತ್ತು ಗುಣಮಟ್ಟದ ಆಹಾರದ ಲಭ್ಯತೆ ಎರಡೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಬಹಳಷ್ಟು ಜನರಿಗೆ, ಇನ್ನು ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಆಹಾರದ ಲಭ್ಯತೆ ಒಂದು ಪ್ರಶ್ನೆ, ಆದ್ರೆ ಇರುವಂತ ಆಹಾರ ಎಷ್ಟು ಮಟ್ಟಿಗೆ ಗುಣಮಟ್ಟದಿದೆ ಅದು ಕೂಡ ಮುಖ್ಯವಾಗ್ತಾ ಇದೆ. ಇದು ಪ್ರಮುಖವಾಗಿರುವಂತಹ ಕಾರಣ. ಇನ್ನು ಎರಡನೆಯದು, ಈಗ ಆಹಾರ ಲಭ್ಯ ಇದೆ, ನ್ಯೂಟ್ರಿಯಂಟ್ಸ್ ಅವೈಲಬಲ್ ಇದೆ, ಆದ್ರೆ ಒಳಗಡೆ ಅಬ್ಸಾರ್ಪ್ಷನ್ ತೊಂದರೆ ಆಗ್ತಾ ಇದೆ. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೋತಾ ಇದ್ದಾರೆ, ಆದ್ರೆ ಅದು ಸರಿಯಾದ ಪ್ರಮಾಣದಲ್ಲಿ ಅದು ಪಚನ ಆಗ್ತಾ ಇಲ್ಲ, ಒಂದು ದೇಹದೊಳಗೆ ಅಬ್ಸಾರ್ಬ್ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು. ಒಂದು ಸೀಲಿಯಾಕ್ ಡಿಸೀಸ್ ಅಂತ ಕರಿತೀವಿ, ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಆಗಿರ್ಬೋದು, ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸ್ ಅಂತ ನಾವು ಕರಿತೀವಿ, ಅದು ಕೆಲವರಿಗೆ ಇರುತ್ತದೆ. ಇನ್ನ ಇದು ನ್ಯೂಟ್ರಿಯೆಂಟ್ಸು ಬರೋಬರಿದೆ, ಇನ್ನ ಅಬ್ಸಾರ್ಪ್ಷನ್ನು ಸರಿಯಾಗಿದೆ. ಇನ್ನ ಪ್ರಮುಖವಾಗಿ ಮತ್ತೆ ಈ ಕಾರಣ ಅಂತಂದ್ರೆ ಇನ್ಕ್ರೀಸ್ಡ್ ರಿಕ್ವೈರ್ಮೆಂಟ್ಸ್, ಅಂದ್ರೆ ದೇಹದ ಅವಶ್ಯಕತೆ ಹೆಚ್ಚಾಗಿದೆ. ಆ ಹೆಚ್ಚಾಗಿದ್ದಕ್ಕಂಥ ಅವಶ್ಯಕತೆಗೆ ಪೂರಕವಾಗಿ ನಾವು ಪೌಷ್ಟಿಕಾಂಶಗಳನ್ನು ನೀಡ್ತಾ ಇಲ್ಲ. ಮುಖ್ಯವಾಗಿ ಗರ್ಭಿಣಿ ಆಗುವಂಥದ್ದು, ಲ್ಯಾಕ್ಟೇಷನ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ, ಆನಂತರ ರ್ಯಾಪಿಡ್ ಗ್ರೋತ್ ಇರುವಂತಹ ಫೇಸಸ್ ಅಂದ್ರೆ ಅಡಲಸೆಂಟ್ ಪೀರಿಯಡ್, ಅಂದ್ರೆ 10-19 ವಯಸ್ಸಿನ ಮಕ್ಕಳು ಆ ಟೈಮಲ್ಲಿ, ಮತ್ತು ಈ ಎಲ್ಲ ಕಾರಣದಲ್ಲಿ ಏನಾಗ್ತದೆ, ಅವಾಗ ಅವಶ್ಯಕತೆ ಹೆಚ್ಚಿರ್ತದೆ, ಅದಕ್ಕೆ ಅವಶ್ಯಕತೆ ತಕ್ಕಂಥ ಪೂರೈಕೆ ನಮ್ಮಲ್ಲಿ ಇರಲೇ ಇರ್ಬೋದು. ಇನ್ನು ನಾಲ್ಕನೆಯದು ಪ್ರಮುಖವಾಗಿರುವಂಥದ್ದು ಬ್ಲಡ್ ಲಾಸ್, ಅಕ್ಯೂಟ್ ಬ್ಲಡ್ ಲಾಸ್. ಅದು ಯಾವುದೇ ಒಂದು ಅಪಘಾತದಲ್ಲಾಗಿರ್ಬೋದು ಅಥವಾ ಮಹಿಳೆಯರು ಮಾಸಿಕ ಮುಟ್ಟಾಗುವಂಥ ಸಂದರ್ಭದಲ್ಲಾಗಿರ್ಬೋದು, ಕೆಲವರಿಗೆ ಹೆಚ್ಚಿನ ರಕ್ತ ಸ್ರಾವ ಆಗುವಂಥದ್ದಾಗಿರ್ಬೋದು, ಗರ್ಭಾವಸ್ಥೆಯ ಕೊನೆಗೊಳ್ಳುವಂಥ ಸಮಯದಲ್ಲಿ ಹೆರಿಗೆ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗುವುದಾಗಿರ್ಬೋದು, ಅಥವಾ ಈ ಒಂದು ಹೊಟ್ಟೆ ಭಾಗದಲ್ಲಿ ಕೆಲವೊಂದು ಕ್ಯೂವಾಗ ಅಲ್ಸರ್ ಆಗಿ ಅಲ್ಲಿಂದ ಬ್ಲೀಡಿಂಗ್ ಆಗುವಂಥದ್ದು, ಸೊ ಈ ರೀತಿಯಾಗಿ, ಅಥವಾ ಹೆಮರಾಯ್ಡ್ಸ್ ಅಥವಾ ನಾವು ಪೈಲ್ಸ್ ಅಂತ ನಾವೇನು ಕರಿತೀವಿ ಅದರಿಂದ ಹೆಚ್ಚಾಗಿ ಬ್ಲೀಡಿಂಗ್ ಆಗುವಂಥದ್ದು. ಸೊ ಈ ಎಲ್ಲ ಕಾರಣಗಳಿಂದ ಏನಾಗಿದೆ, ರಕ್ತ ಲಾಸ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಇನ್ನು ಕೊನೆಯದಾಗಿ ನೋಡೋದಾದರೆ ಹಿಮೋಗ್ಲೋಬಿನೋಪತೀಸ್ ಅಂತ ಕರಿತೀವಿ, ಅಂದರೆ ಕೆಲವರಿಗೆ ಜೆನೆಟಿಕಲಿ ಅವರ ಒಂದು ರಕ್ತದ ಪ್ರಮಾಣ ಉತ್ಪತ್ತಿಯ ಪ್ರಮಾಣದಲ್ಲಿ ನೇರವಾಗಿ ಅದಕ್ಕೆ ತೊಂದರೆ ಆಗಿರುವಂಥದ್ದು, ಅಥವಾ ಉತ್ಪತ್ತಿ ಆದರೂ ಸಹ ಅದು ಬೇಗ ಡಿಸ್ಟ್ರಾಯ್ ಆಗುವಂಥದ್ದು, ಅದು ಆ್ಯಂಟಿಬಾಡೀಸಿಂದ ಆಗಿರ್ಬೋದು ಅಥವಾ ಥ್ಯಾಲಸೀಮಿಯಾ, ಸಿಕ್ಕಲ್ ಸೆಲ್ ಅನೀಮಿಯಾ ಮುಂತಾದಂಥ ಜೆನೆಟಿಕ್ ಕಾರಣಗಳಿಂದ ಆಗಿರುವಂಥದ್ದು. ಸೊ ಪ್ರಮುಖವಾಗಿ ಐದು, ಎರಡು ಕಡಿಮೆ ಆಗ್ತವೆ, ಎರಡು ಹೆಚ್ಚಿಗೆ ಆಗ್ತದೆ, ಕೊನೆಗೆ ಹಿಮೋಗ್ಲೋಬಿನೋಪತಿ. ಎರಡು ಕಡಿಮೆ ಆಗುವಂಥದ್ದು, ಒಂದು ನ್ಯೂಟ್ರಿಯೆಂಟ್ಸ್ನ ಲಭ್ಯತೆ ಇಲ್ಲದೆ ಇರುವಂಥದ್ದು, ಮತ್ತು ಅಬ್ಸಾರ್ಪ್ಷನ್ ಕಡಿಮೆ ಆಗುವಂಥದ್ದು. ಇನ್ನು ಹೆಚ್ಚಿಗೆ ಆಗಿರುವಂಥದ್ದು, ಒಂದು ಅವಶ್ಯಕತೆ ಹೆಚ್ಚಾಗಿದೆ, ಬ್ಲಡ್ ಲಾಸ್ ಹೆಚ್ಚಾಗಿದೆ, ಕೊನೆಗೆ ಹಿಮೋಗ್ಲೋಬಿನೋಪತಿ. ಹೀಗಾಗಿ ಐದು ಪ್ರಮುಖ ಕಾರಣಗಳು ರಕ್ತಹೀನತೆಯಲ್ಲಿ ನಾವು ನೋಡ್ತಾ ಇದ್ದೇವೆ.
0: ಇದು ಅನುವಂಶೀಯವಾಗಿ ಬರುವಂತಹ ಏನಾದರೂ ಸಾಧ್ಯತೆ ಇದೆಯಾ?
1: ಅನುವಂಶೀಯವಾಗಿ ಬರ್ತದೆ, ಬಟ್ ಅದು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಕೆಲವೊಂದಿಷ್ಟು ಜಾಗ್ರಫಿಕಲ್ ಏರಿಯಾದಲ್ಲಿ ಅದು ಹೆಚ್ಚು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಭಾರತದ ಮಧ್ಯಭಾಗದಲ್ಲಿ, ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ, ನಾಗ್ಪುರ ಆ ಭಾಗದಲ್ಲಿ ಮತ್ತು ಟ್ರೈಬಲ್ ಏರಿಯಾದಲ್ಲಿ ಹೆಚ್ಚಾಗಿ ಈ ರೀತಿಯಾಗಿರುವಂತಹ ಸಿಕಲ್ ಸೆಲ್ ಅನೀಮಿಯಾ ಕಂಡು ಬರ್ತಾ ಇದೆ. ಎಲ್ಲ ಕಡೆಯೂ ಅದು ಕಾಣಲಿಕ್ಕೆ ನಮಗೆ ಸಿಗುವುದಿಲ್ಲ, ಆದರೆ ಎಲ್ಲಿ ಇರ್ತದಲ್ಲ ಅಲ್ಲಿ ಅದು ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುವಂಥ.
0: ಸರಿಗ, ಈ ಒಂದು ರಕ್ತಹೀನತೆಯನ್ನ ಪತ್ತೆ ಹಚ್ಚೋದಾದ್ರೆ ಈ ಒಂದು ವೈದ್ಯಕೀಯ ಪರೀಕ್ಷೆನೆ ಬೇಕಾಗುತ್ತಾ ಅಥವಾ ಇದರದ್ದೇ ಆದ ಏನಾದರೂ ಲಕ್ಷಣಗಳೇನಾದರೂ ಕಂಡು ಬರುತ್ತಾ?
1: ಹೌದು, ಇದು ವೈದ್ಯಕೀಯ ಪರೀಕ್ಷೆ ಖಂಡಿತವಾಗಿಯೂ ಅವಶ್ಯಕವೇ, ಆದರೆ ರೋಗ ಲಕ್ಷಣಗಳನ್ನ ನಾವು ಪತ್ತೆ ಹಚ್ಚಬೇಕು. ಮನೆಯಲ್ಲಿದ್ದಂತಹ ಹಿರಿಯರು ಅಥವಾ ತಂದೆ ತಾಯಿ ತಮ್ಮ ಮಕ್ಕಳಲ್ಲಾಗುವಂಥದ್ದು ಅಥವಾ ಹದಿಹರೆಯದಲ್ಲಾಗುವಂಥದ್ದು ಅಥವಾ ಗರ್ಭಿಣಿ ಮಹಿಳೆಯರಾಗುವಂತಹ ಒಂದು ರೋಗ ಲಕ್ಷಣಗಳು ಯಾವುದು ಅಂತಂದ್ರೆ, ಮೊದಲು ಅತಿಯಾಗಿ ಸುಸ್ತಾಗಿರುವಂಥದ್ದು, ಯಾವುದೇ ಕಾರಣವಿಲ್ಲದಲೆ ವಿಪರೀತ ಸುಸ್ತಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಚೈತನ್ಯ ಇಲ್ಲದ ಆಗಿರುವಂತಹ ಸ್ಥಿತಿ ಆಗಿರ್ಬೋದು. ನೋಡ್ಲಿಕ್ಕೆ ಅವರು ಬೆಳುಚ್ಕೊಂಡಿರ್ತಾರೆ ಆ ರೀತಿಯಾಗಿ, ಅಂದ್ರೆ ಪೇಲ್, ಕಂಪ್ಲೀಟ್ ಆಗಿ ಅವರು ಬೆಳ್ಳಗಿರುವಂಥದ್ದು. ಆಮೇಲೆ ನಮ್ಮ ಉಗುರಿನ ಬಣ್ಣ ಸಾಮಾನ್ಯವಾಗಿ ಅದು ಲೈಟ್ ಪಿಂಕಿಶ್ ಕಲರ್ ಇರ್ತದೆ, ಆದರೆ ಅದು ಕೂಡ ಬೆಳ್ಳಗಾಗಿರುವಂಥದ್ದು ಹೀಗೆ. ಆಮೇಲೆ ನಾಲಿಗೆ ಪ್ಲೇನ್ ಆಗಿ ಬಾಲ್ಡ್ ಆಗಿರುವಂಥದ್ದು, ಈ ರೀತಿಯಾಗಿ ಕೆಲವೊಂದಿಷ್ಟು ರೋಗ ಲಕ್ಷಣಗಳನ್ನು ಸ್ವತಃ ವೈದ್ಯರು ನೋಡಿರ್ಬೋದು ಅಥವಾ ಮನೆಯಲ್ಲೂ ಕೂಡ ಆ ರೀತಿಯಾಗಿರುವಂಥ ಒಂದು ರೋಗ ಲಕ್ಷಣಗಳು ಕಂಡು ಬರ್ತಾ ಇರ್ಬೋದು. ಆದರೆ ಒಂದು ತಿಳ್ಕೋಬೇಕು, ಈ ರಕ್ತಹೀನತೆಯ ರೋಗ ಲಕ್ಷಣಗಳು ಬಹಳ ನಾನ್ ಸ್ಪೆಸಿಫಿಕ್ ಆಗಿರ್ತವೆ, ಯಾವುದೇ ನಿರ್ದಿಷ್ಟವಾಗಿ ಇದನ್ನೇ ಇದು ಹೀಗೆ ಇದು ಇದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ, ಎನಿ ವೇಗ್ ಸಿಂಪ್ಟಮ್ಸ್ ಇರ್ಬೋದು. ಹಾಗಾಗಿ ಮುಖ್ಯವಾಗಿ ಫೆಟೀಗ್ ಮತ್ತು ಕೆಲವರಿಗೆ ಹೇರ್ ಲಾಸ್, ತಲೆ ಕೂದಲು ಉದುರುವಿಕೆ ಕೂಡ ಆಗಿ ಕಂಡು ಬರಬಹುದು. ಹಾಗೆ ವಿವಿಧ ರೀತಿಯಾದಂತಹ ಒಂದು ರೋಗ ಲಕ್ಷಣಗಳನ್ನ ನಾವು ಕಂಡು ಬರ್ತಾ ಇದ್ದೇವೆ ಇದನ್ನ. ಹಾಗಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟಾಗ ಅದು ಖಾತ್ರಿ ಆಗ್ತದೆ. ಯಾವ ರೀತಿಯಾಗಿ ವೈದ್ಯರು ಗುಣಲಕ್ಷಣಗಳನ್ನು ನೋಡ್ತಾರೆ, ಶರೀರದ ಮೇಲ್ಭಾಗದಲ್ಲಿ ಉಂಟಾಗಿರುವಂತಹ ಬದಲಾವಣೆಗಳು, ಅದು ತಲೆಯಿಂದ ಹಿಡಿದು ಅಂದ್ರೆ ತಲೆ ಕೂದಲಿಂದ ಹಿಡಿದು ಕಣ್ಣಿನ ಕಂಜಂಕ್ಟೈವಲ್ ಪ್ಯಾಲರ್ ಆಗಿರ್ಬೋದು, ನಾಲಿಗೆಯನ್ನು ನೋಡೋದಾಗಿರ್ಬೋದು, ಉಗುರನ್ನ ಅಥವಾ ನಮ್ಮ ಅಂಗೈಯನ್ನು ನೋಡೋದ್ರ ಮುಖಾಂತರವಾಗಿ ಈ ರೀತಿಯಾಗಿ ರೋಗ ಇರುವಂತದ್ದನ್ನ ಸಾಧ್ಯತೆಗಳನ್ನ ಹೆಚ್ಚಾಗಿ ಗಮನಿಸಿ ನಂತರದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಯಾಕೆ ಇನ್ವೆಸ್ಟಿಗೇಷನ್ ಬೇಕು ಅಂತಂದ್ರೆ, ಯಾವ ಪ್ರಮಾಣದಲ್ಲಿ ರಕ್ತಹೀನತೆ ಆಗಿದೆ ಅನ್ನೋದನ್ನು ಗುರುತಿಸ್ತಿದ್ರೆ ನಾವು ಹೇಗೆ ಚಿಕಿತ್ಸೆ ಕೊಡಬೇಕು, ಯಾವ ರೀತಿಯಾಗಿ ಅದನ್ನ ಒಂದು ಪೌಷ್ಟಿಕಾಂಶಗಳ ಕೊರತೆಯನ್ನು ಸರಿದೂಗಿಸಬೇಕು ಅನ್ನೋದನ್ನು ನಮಗೆ ನಿರ್ಧಾರ ಮಾಡಬೇಕು ಅಂತಂದರೆ ನಮಗೆ ಅತ್ಯಂತ ಅವಶ್ಯಕವಾಗಿ ಅದರ ಒಂದು ತಪಾಸಣೆ ಬಹಳ ಅಗತ್ಯ. ಹಾಗಾಗಿ ಮುಖ್ಯವಾಗಿ ನಾವು ಮಾಡುವಂಥದ್ದು ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಂತಂದರೆ ಎಷ್ಟು ಹಿಮೋಗ್ಲೋಬಿನ್ ವ್ಯಕ್ತಿಯಲ್ಲಿದೆ ಅಂತ. ಆದರೆ ಈ ಹಿಮೋಗ್ಲೋಬಿನ್ ಒಂದೇ ಒಂದು ನಮ್ಮ ಇಡೀ ಚಿಕಿತ್ಸೆಗೆ ಒಂದು ರಹದಾರಿ ಅಂತ ನಾವು ಇವತ್ತು ಗುರುತಿಸ್ಕೊಂಡಿದ್ದೇವೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ. ಆದರೆ ಅಷ್ಟು ಮಾತ್ರ ಸಾಕಾಗ್ತಾ ಇಲ್ಲ ಇವತ್ತಿನ ದಿನಮಾನದಲ್ಲಿ. ಇವತ್ತು ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಸಹ ಐರನ್ ಡಿಫಿಷಿಯನ್ಸಿ ಅನ್ನುವಂಥದ್ದು ಒಂದು ರೀತಿಯಾದಂಥ ಒಂದು ಹಿಡನ್ ಪ್ರಾಬ್ಲಮ್ ಆಗಿ ನಮ್ಮ ನಡುವೆ ತುಂಬ ಇದೆ. ಬಹಳಷ್ಟು ಜನರು ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಸಹ ಐರನ್ ಡಿಫಿಷಿಯನ್ಸಿ ತುಂಬ ಕೊರತೆ ಇದೆ. ಹಾಗಾಗಿ ಐರನ್ ಇಂಡೈಸಿಸ್ ಮತ್ತು RBC ಇಂಡೈಸಿಸ್ ಅಂತ ನಾವು ಮಾಡ್ತೀವಿ, ಅಂದರೆ ಒಂದು ಕೆಂಪು ರಕ್ತ ಕಣಗಳ ಒಂದು ರಚನೆ, ಅದರ ಒಂದು ಅಳತೆ, ಅದು ಯಾವ ರೀತಿಯಾಗಿ ಇದೆ, ಪ್ಲಸ್ ಅದರ ಜೊತೆಗೆ ಐರನ್, ಸೀರಮ್ ಐರನ್, ಐರನ್ ಬೈಂಡಿಂಗ್ ಕೆಪಾಸಿಟಿ, ಫೆರಿಟಿನ್ ಇತ್ಯಾದಿಯಾಗಿ ತಪಾಸಣೆಯನ್ನು ಮಾಡಿದಾಗ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ.
0: ಸರಿ, ಈಗ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟಿರಬೇಕಾಗತ್ತೆ ಹಿಮೋಗ್ಲೋಬಿನ್ ಪ್ರಮಾಣ ಅಂತ?
1: ವಿಶ್ವ ಆರೋಗ್ಯ ಸಂಸ್ಥೆಯವರು ಇದರ ಬಗ್ಗೆ ಸಮಗ್ರವಾಗಿ ಒಂದು ಚಿಂತನೆಯನ್ನು ಮಾಡಿ ಒಂದು ವಿಶ್ವ ಮಟ್ಟದಲ್ಲಿ ಅದಕ್ಕೆ ಒಂದಿಷ್ಟು ನಾರ್ಮ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ವಯಸ್ಸಿನಿಂದ ವಯಸ್ಸಿಗೆ ಅವರ ಒಂದು ಬದಲಾವಣೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಇದು ಬದಲಾವಣೆ ಆಗ್ತಾ ಇದೆ. ಪ್ರಾರಂಭದಿಂದ ನಾವು ನೋಡ್ತಾ ಹೋದ್ರೆ 6 ತಿಂಗಳಿನಿಂದ 5 ವರ್ಷದ ಒಳಗಿನ ಮಗುಗೆ 11 g/dL ಅದು ಕಟ್ ಆಫ್. ಅಂದ್ರೆ 11 ಮೇಲಿದ್ರೆ ಅದು ನಾರ್ಮಲ್ ಅಂತ ಕರಿತೀವಿ, 11 ಒಳಗಿದ್ರೆ ಅದು ಅನೀಮಿಯಾ ಅಂತ ಕರಿತೀವಿ. ಅದೇ ರೀತಿಯಾಗಿ ಗರ್ಭಿಣಿ ಮಹಿಳೆಯರಿಗೂ ಕೂಡ ಇದೇ ನಾರ್ಮ್ ಅನ್ವಯ ಆಗುತ್ತೆ, ಅಂದ್ರೆ 11. ಆ ನಂತರದಲ್ಲಿ ಮುಖ್ಯವಾಗಿ ಹದಿಹರೆಯದಂತ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಅವರಿಗೆ 12 ಅವರು ಕೂರಿಸಿದ್ದಾರೆ. ಅಂದ್ರೆ ಈ ಹದಿಹರೆಯದವರಲ್ಲಿ 12 ಕಡಿಮೆ ಇತ್ತು ಅಂದ್ರೆ ಅದು ಅನೀಮಿಯಾ, ನಂತರದಲ್ಲಿ ಹೆಚ್ಚಿಗೆ ಇತ್ತು ಅಂದ್ರೆ ಅದು ನಾರ್ಮಲ್. ಅದೇ ರೀತಿಯಾಗಿ ವಯಸ್ಕರಲ್ಲಿ, ನಾನ್ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಅದು ಕೂಡ 12 ಕಟ್ ಆಫ್ ಇದೆ. ಗಂಡು ಮಕ್ಕಳಲ್ಲಿ 13 ಕಟ್ ಆಫ್ ಇದೆ, ಅಂದ್ರೆ 13 ಒಳಗಡೆ ಇದ್ರೆ, 12 ಒಳಗಡೆ ಇದ್ರೆ. ಯಾಕೆ ಕಡಿಮೆ ಕಟ್ ಆಫ್ ಇದೆ ಮಹಿಳೆಯರಿಗೆ ಅಂದ್ರೆ, ಮಂತ್ಲಿ ಮೆನ್ಸ್ಟ್ರಲ್ ಬ್ಲಡ್ ಲಾಸ್ ಅನ್ನ ಗಣನೆಗೆ ತೆಗೆದುಕೊಂಡು 12 ಅವರು ಗುರುತಿಸಿದ್ದಾರೆ. ಇನ್ನ 11 ರಿಂದ 10 ವರೆಗೂ ನಾವು ಮೈಲ್ಡ್ ಅನೀಮಿಯಾ ಅಂತ ಕರಿತೇವೆ, 10 ರಿಂದ 7 ರವರೆಗೆ ಮಾಡರೇಟ್ ಅನೀಮಿಯಾ ಅಂತ ಕರಿತೇವೆ ಎಲ್ಲರಿಗೂ. less than 7 g ಹೋಯ್ತು ಅಂದ್ರೆ ಅದು ಸಿವಿಯರ್ ಅನೀಮಿಯಾ ಅಂತ ನಾವು ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಈ ಕ್ಲಾಸಿಫಿಕೇಶನ್ ಅನ್ನ ಎಲ್ಲರೂ ಅದನ್ನು ಒಪ್ಪಿಕೊಂಡಿದ್ದಾರೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಕವಿ ಅವರು. ಇವರು ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸರಿ, ಇವಾಗ ತಾವ್ ಹೇಳ್ತಾ ಇದ್ರಿ ಇವಾಗ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಪೋಷಕಾಂಶದ ಕೊರತೆ ಉಂಟಾಗುತ್ತೆ ಹೆಚ್ಚಾಗಿ ಅಂತ ಹೇಳಿದ್ರಿ. ಹಾಗಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ರಕ್ತಹೀನತೆ ಉಂಟಾದಾಗ ಯಾವೆಲ್ಲ ತೊಂದರೆಗಳು ಕಾಣಿಸ್ಕೊಳ್ಬಹುದು ಅಂತ?
1: ಈ ಎಲ್ಲಾ ಅಂಶಗಳು, ಮುಖ್ಯವಾಗಿ ರಕ್ತಹೀನತೆ, ಬಹಳಷ್ಟು ಅದು ಊಮ್ ಟು ಟೂಂಬ್ ಅಂತ ಕರಿತೀವಿ, ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ನಾವು ಬದುಕಿರುವವರೆಗೂ ನಮಗೆ ಇದು ನಮ್ಮ ಸಮುದಾಯದಲ್ಲಿ ಕಂಡು ಬರುವಂತ ಒಂದು ಪ್ರಮುಖವಾಗಿರುವಂತ ಒಂದು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಸರ್ಕಾರದ ಮಟ್ಟದಲ್ಲಿ, ರಾಷ್ಟ್ರೀಯ ಕಾರ್ಯಕ್ರಮಗಳ ಮಟ್ಟದಲ್ಲಿ ಪ್ರಮುಖವಾಗಿ ನಾವು ಫೋಕಸ್ ಮಾಡುವಂಥದ್ದು ರಕ್ತಹೀನತೆ, ಅದು ಗರ್ಭಾವಸ್ಥೆಯಲ್ಲಿ ಆಗುವಂಥದ್ದು ಪ್ರೆಗ್ನೆನ್ಸಿ ಅನೀಮಿಯಾ ಅಂತ ನಾವು ಕರಿತೀವಿ. ಈ ಪ್ರೆಗ್ನೆನ್ಸಿ ಅನೀಮಿಯಾದಲ್ಲಿ ಕಟ್ ಆಫ್ ಆಲ್ರೆಡಿ ಹೇಳಿದ ಹಾಗೆ ಅದು 11 g ಇರುತ್ತೆ. ಈ ಒಂದು ಗರ್ಭಾವಸ್ಥೆಯಲ್ಲಿ ಅನೀಮಿಯಾ ಉಂಟಾಗುವಂಥದ್ದು ಒಂದು ಪೌಷ್ಟಿಕಾಂಶಗಳ ಕೊರತೆಯಿಂದ ಉಂಟಾಗಬಹುದು, ಒಂದು ಪ್ರಮುಖವಾಗಿ. ಎರಡನೇದು ಅದು ಡೈಲ್ಯೂಷನಲ್ ಅನೀಮಿಯಾ, ಅಂದ್ರೆ ಫಿಸಿಯೋಲಾಜಿಕಲಿ ಬಾಡಿಯಲ್ಲಿ ಏನು ಬದಲಾವಣೆ ಆಗ್ತದೆ, ಅಂದ್ರೆ ಏನು ನಮ್ಮ ಗರ್ಭಾವಸ್ಥೆಯಲ್ಲಿ ಆಗುವಂತಹ ಬದಲಾವಣೆಯಿಂದ ಕೂಡ ಅನೀಮಿಯಾ ಆಗುವಂಥದ್ದು. ಹಾಗಾಗಿ ಇವನ್ ನಿಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಸಹ ಐರನ್ ಡಿಫಿಷಿಯನ್ಸಿ ಆಗುವಂಥದ್ದು ಬಹಳಷ್ಟು ಜನರಿಗೆ ಕಂಡು ಬರುವಂಥದ್ದು. ಹಾಗಾಗಿ ಅವರಿಗೆ ಆ ಒಂದು ಸಪ್ಲಿಮೆಂಟೇಷನ್, ಐರನ್ ಸಪ್ಲಿಮೆಂಟೇಷನ್ ಒಂದು ಅವಶ್ಯಕವಾಗಿ ಬೇಕಾಗ್ತಾ ಇದೆ. ಯಾಕೆ ಇಷ್ಟೊಂದು ನಾವು ಪ್ರೆಗ್ನೆನ್ಸಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಬೇಕಾಗಿದೆ ಅಂತಂದ್ರೆ, ಅಲ್ಲಿ 2 ಜೀವಗಳ ಒಂದು ಪ್ರಶ್ನೆ, ಒಂದು ತಾಯಿ ಮತ್ತು ಮಗು. ಈಗ ಬಹಳಷ್ಟು ಜಾಗತಿಕ ಮಟ್ಟದಲ್ಲಿ ಅಧ್ಯಯನಗಳು ನಡೆದಿದ್ದಾವೆ. ನಮ್ಮ ಒಂದು ಬೆಳಗಾವಿಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಘಟಕ ಏನಿದೆ, ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರೆಗ್ನೆನ್ಸಿ ಅನೀಮಿಯಾ, ಅಂದ್ರೆ ಮುಖ್ಯವಾಗಿ ಈ ಗರ್ಭಿಣಿ ಮಹಿಳೆಯರಲ್ಲಿ ಕಂಡು ಬರುವಂತಹ ರಕ್ತಹೀನತೆ ಬಗ್ಗೆ ವಿಶೇಷವಾದಂತಹ ಜಾಗತಿಕ ಮಟ್ಟದ ಅಧ್ಯಯನಗಳು ನಡೆದಿದ್ದಾವೆ. ಅಂದ್ರೆ ಹದಿಹರೆಯ, ಗರ್ಭಾವಸ್ಥೆ ಮತ್ತು ಗರ್ಭಾವಸ್ಥೆ ನಂತರ ಪ್ರಸವಾನಂತರದ ರಕ್ತಹೀನತೆ ಬಗ್ಗೆ ಬಹಳಷ್ಟು ಜಾಗತಿಕ ಮಟ್ಟದ ಅಧ್ಯಯನಗಳು ನಡೆದಿದ್ದಾವೆ. ಅದು ಈಗಾಗಲೇ ಅದು ಜಾಗತಿಕ ವಿದ್ಯಮಾನಗಳಲ್ಲಿ ಎಲ್ಲರಿಗೂ ಪರಿಚಿತವಾಗಿರುವಂತಹ ಸಂಗತಿನೇ ಆಗಿದೆ. ಇಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಅನೀಮಿಯಾ ಉಂಟಾದಾಗ ಒಂದು ಆಕೆಗೆ ಮಗುವಿನ ಒಂದು ಬೆಳವಣಿಗೆ ಮೇಲೆ ನೇರವಾಗಿ ದುಷ್ಪರಿಣಾಮ ಬೀರ್ತಾ ಇದೆ ರಕ್ತಹೀನತೆಯಿಂದಾಗಿ. ಮತ್ತು ತಾಯಿಗೆ ರಕ್ತಹೀನತೆ ಇದ್ದಾಗ ಸಹಜವಾಗಿ ಅವಳ ಒಂದು ದೇಹದ ಒಂದು ಬದಲಾವಣೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತು ಈ ಒಂದು ಡೆಲಿವರಿ ಸಂದರ್ಭದಲ್ಲಿ ಆಕೆಗೆ ಅತಿ ಹೆಚ್ಚು ರಕ್ತಸ್ರಾವ ಉಂಟಾಗಬಹುದು ಮತ್ತು ಇತ್ಯಾದಿ ಬೇರೆ ಆರೋಗ್ಯ ಸಮಸ್ಯೆಗಳು, BP ಮುಂತಾದಂತಹ ಹೆಚ್ಚಿಗೆ ಆಗುವಂಥದ್ದನ್ನು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಈ ಮಗುವಿನ ಮೇಲೆ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಕರಿತೀವಿ, ಅಂದ್ರೆ ಮಗುವಿನ ಸಮಗ್ರವಾದಂತಹ ಬೆಳವಣಿಗೆ ಮೇಲೆ ಅದು ಕುಂಠಿತವಾಗ್ತಾ ಇದೆ. ಹಾಗಾಗಿ ಕಡಿಮೆ ತೂಕದ ಮಕ್ಕಳು ಜನಿಸುವಂಥದ್ದು, ಲೋ ಬರ್ತ್ ವೇಟ್ ಬೇಬೀಸ್, less than 2.5 kg, 2.5 kg ಕಡಿಮೆ ತೂಕದ ಮಕ್ಕಳು ಹುಟ್ಟುವಂಥದ್ದು ನವಜಾತ ಶಿಶು. ಯಾವ ಮಗು ಈ ರೀತಿಯಾಗಿ ಲೋ ಬರ್ತ್ ವೇಟ್ ಅಥವಾ ಪ್ರೀ ಟರ್ಮ್ ಬರ್ತ್ ಅವಧಿಗೆ ಪೂರ್ವವಾಗಿ ಜನಿಸುವಂಥದ್ದು, ಲೋ ಬರ್ತ್ ವೇಟ್ ಇಂತ ಜನಿಸುವಂಥದ್ದು, ರಕ್ತಹೀನತೆ ಉಂಟಾದಾಗ ಇನ್ಫೆಕ್ಷನ್ ಜಾಸ್ತಿ ಆಗುವಂಥದ್ದು, ಅಂತ ಮಕ್ಕಳಿಗೆ ಆ ಮಗುವಿನ ಮರಣ ಪ್ರಮಾಣ ಹೆಚ್ಚಿಗೆ ಆಗುವಂತಹ ಸಂದರ್ಭಗಳು ಇದ್ದಾವೆ. ಒಂದು ತಾಯಿ ಮರಣದ ಮೇಲೂ ತಾಯಿ ಮರಣ ಪ್ರಮಾಣ ಹೆಚ್ಚಿಸುತ್ತದೆ ಈ ಒಂದು ರಕ್ತಹೀನತೆ. ನಮಗೆ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ಭಾರತದಲ್ಲಿ ಆಗುವಂತ ಮೆಟರ್ನಲ್ ಡೆತ್, ತಾಯಿಯ ಮರಣ, ಗರ್ಭಾವಸ್ಥೆ ಆಗಿರ್ಬೋದು, ಗರ್ಭಾವಸ್ಥೆ ಕೊನೆಗೊಳ್ಳುವಾಗ ಆಗಿರ್ಬೋದು, ಅಥವಾ ಪ್ರಸವ ನಂತರದಲ್ಲಾಗಿರ್ಬೋದು, 5ರಲ್ಲಿ 1 ನೇರವಾಗಿ ರಕ್ತಸ್ರಾವದಿಂದ ಅವರು ಮರಣವನ್ನು ಹೊಂದ್ತಾ ಇದ್ದಾರೆ ಇವತ್ತಿಂಕು ಕೂಡ. ಜೊತೆಗೆ ಇಂಡೈರೆಕ್ಟ್ ಆಗಿ ರಕ್ತಹೀನತೆಯಿಂದ ರಕ್ತಸ್ರಾವ ಹೆಚ್ಚಾಗಿ ಮರಣ ಆಗುವಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ರಕ್ತಹೀನತೆ ತಾನು ಡೈರೆಕ್ಟ್ ಆಗಿ ಅದು ಮೆಟರ್ನಲ್ ಡೆತ್ತಿಗೆ ಅದು ಕಾರಣವಾದರೂ ಸಹ ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ಕಾರಣಗಳಿಂದ ಮೆಟರ್ನಲ್ ಡೆತ್ತಿಗೆ ಕಾರಣವಾಗ್ತಾ ಇದೆ. ಇದು ಪ್ರಮುಖವಾಗಿರುವಂಥ ಅಂಶ. ಇನ್ನು ಮಕ್ಕಳಿಗೆ ಅದರ ಒಂದು ಓವರ್ಆಲ್ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ಲೋ ಬರ್ತ್ ವೇಟ್ ಜಾಸ್ತಿ ಆಗ್ತಾ ಇದೆ, ಆ ತನ್ಮೂಲಕವಾಗಿ ನ್ಯೂನೆಟಲ್ ಡೆತ್ ನವಜಾತ ಶಿಶು ಮರಣ, ಸ್ಟಿಲ್ ಬರ್ತ್ ಅಂದ್ರೆ ನಿರ್ಜೀವ ಜನನ, ಮತ್ತು ಇನ್ಫೆಂಟ್ ಡೆತ್ 1 ವರ್ಷದ ಒಳಗಿನ ಒಂದು ಮಕ್ಕಳ ಒಂದು ಮರಣ, ಇವೆಲ್ಲವಕ್ಕೂ ಅನೀಮಿಯಾ ಒಂದು ಪ್ರಮುಖವಾಗಿ ಕಾರಣವಾಗಿ ಗೋಚರಿಸ್ತಾ ಇದೆ ಇವತ್ತಿನ ದಿನಮಾನದಲ್ಲಿ. ಆಮೇಲೆ ಪ್ರಮುಖವಾಗಿ ಇವತ್ತು ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾವ ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾಳೆ, ಅದರಲ್ಲೂ ಐರನ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೋ, ಅವಳಿಗೆ ಹುಟ್ಟುವಂತ ಮಗುವಿನ ಮೆದುಳಿನ ಬೆಳವಣಿಗೆ ಮೇಲೆ ನೇರವಾಗಿ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರುವಂತಹ ಅಧ್ಯಯನಗಳು ನಮ್ಮ ಬೆಳಗಾವಿಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಘಟಕದಲ್ಲಿ ಬಹಳ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು ಜಾಗತಿಕ ಮಟ್ಟದ ಒಂದು ಮನ್ನಣೆಗೂ ಕೂಡ ಅದು ಪಾತ್ರವಾಗಿದೆ.
0: ಸರಿ, ಇವಾಗ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ರಕ್ತಹೀನತೆ ಕಂಡು ಬಂದ್ರೆ ಅವರಿಗೆ ಯಾವ ರೀತಿ ಆರೈಕೆ ಮಾಡಬೇಕಾಗುತ್ತೆ, ಊಟೋಪಚಾರ ಯಾವ ರೀತಿ ಇರಬೇಕು ಅಂತ?
1: ಈಗ ಒಂದು ಪ್ರಮುಖವಾಗಿ ನಾನು ಅದ್ಲೇ ಅವಾಗಲೇ ಹೇಳಿದೆ, ಈಗ ಒಂದು ಗರ್ಭಾವಸ್ಥೆಯಲ್ಲಿ ನಮಗೆ ಸ್ಕೇಲ್ ಗ್ರೇಡಿಂಗ್ ಆಫ್ ಅನೀಮಿಯಾ ಅಂತ ನಾವು, ಮೈಲ್ಡ್ ಅನೀಮಿಯಾ, ಮಾಡ್ರೇಟ್ ಅನೀಮಿಯಾ ಮತ್ತು ಸಿವಿಯರ್ ಅನೀಮಿಯಾ. ನಾನು ಸಿವಿಯರಿಂದ ಬರ್ತೇನೆ. ಸಿವಿಯರ್ ಅನೀಮಿಯಾ ಆದಾಗ ಪ್ರಮುಖವಾಗಿ ಅಲ್ಲಿ ಬಹಳಷ್ಟು ದೇಹದಲ್ಲಿ ಬದಲಾವಣೆ, ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿರೋದ್ರಿಂದ ತಕ್ಷಣದಲ್ಲೇ ಅದನ್ನು ಕರೆಕ್ಷನ್ ಮಾಡಬೇಕು. ಹಾಗಾಗಿ ನಾವು ನೇರವಾಗಿ ರಕ್ತವನ್ನು ಹಾಕುವಂಥದ್ದು, ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ನಾವು ರೆಕಮೆಂಡ್ ಮಾಡ್ತೇವೆ. ಆ ನಂತರದಲ್ಲಿ ಉಳಿದೆಲ್ಲ ಅದು ನಡೆಯುತ್ತೆ. ಇನ್ನು ಮಾಡ್ರೇಟ್ ಅನೀಮಿಯಾ ಅಂದರೆ ಈ ಒಂದು 7-10 grams ಅವಾಗ ನಾವು IV iron ನಾವು ಇಲ್ಲಿ ಕೊಡ್ತಾ ಇದ್ದೇವೆ. IV iron ಬಹಳಷ್ಟು ವಿಧವಾಗಿರುವಂಥ IV iron ಇದೆ. ಹಾಗಾಗಿ ಭಾರತ ಸರ್ಕಾರದ ಅನೀಮಿಯಾ ಮುಕ್ತ ಭಾರತ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ IV iron ಕೂಡ ಲಭ್ಯ ಇದೆ. ಅದು ಐರನ್ ಸುಕ್ರೋಸ್ ಆಗಿರ್ಬೋದು, IV ಡೆರಿಸೋಮಾಲ್ಟೋಸ್ ಆಗಿರ್ಬೋದು, ಮತ್ತು ಫೆರಿಕ್ ಕಾರ್ಬಾಕ್ಸಿ ಮಾಲ್ಟೋಸ್ ಅಂತ ಈ ರೀತಿಯಾಗಿ ಬೇರೆ ಬೇರೆ ಮಾಲಿಕ್ಯೂಲ್ ಇದ್ದಾವೆ. ಕೆಲವೊಂದಿಷ್ಟು ಶಾರ್ಟ್ ಆ್ಯಕ್ಟಿಂಗ್ ಇದ್ದಾವೆ, ಕೆಲವು ಲಾಂಗ್ ಆ್ಯಕ್ಟಿಂಗ್. ಒಂದೇ ಇಂಜೆಕ್ಷನ್ನಿಂದ ನಾವು ಇಡೀ ಗರ್ಭಾವಸ್ಥೆಯ ಒಟ್ಟು ಐರನ್ ರಿಕ್ವೈರ್ಮೆಂಟ್ಸನ್ನು ನಾವು ಸಂಪೂರ್ಣವಾಗಿ ಒಂದೇ ಸಮಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಲ್ಲೇ ನಾವು ನೇರವಾಗಿ ಗರ್ಭಿಣಿ ಮಹಿಳೆಯರಿಗೆ ಅಥವಾ ಪ್ರಸವ ನಂತರದಲ್ಲಿ ಕೊಡಬಹುದು. ಇದು ಈ ಒಂದು IV iron ಕೊಡುವಂಥದ್ದು ನಾವು ಇಲ್ಲಿ ಮಾಡ್ರೇಟ್ ಅನೀಮಿಯಾದಲ್ಲಿ ನೋಡ್ತೀವಿ. ಇನ್ನು ಮೈಲ್ಡ್ ಅನೀಮಿಯಾದಲ್ಲಿ ನಾವು ಹೆಚ್ಚಿಗೆ ಓರಲ್ ಟ್ಯಾಬ್ಲೆಟ್ಸನ್ನು ನಾವು ಕೊಡ್ತೇವೆ, 60 mg ಫೆರಸಲ್ಫೇಟ್ ಪ್ಲಸ್ ನಮಗೆ ಫೋಲಿಕ್ ಆಸಿಡ್, ಈ ಎರಡು ಕೂಡ ಕಾಂಬಿನೇಷನ್ ಆಗಿರುವಂಥ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಇದು 2 tablets ಅನ್ನು ಕೊಡಬೇಕು ದಿನಕ್ಕೆ. ಇದು ಮೈಲ್ಡ್ ಅನೀಮಿಯಾ. ಕೆಲವರು ಮಾಡ್ರೇಟ್ ಅನೀಮಿಯಾಗೂ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡೋರು ಇದ್ದಾರೆ, ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟಿದ್ದು, ಅವರವರ ಒಂದು ಪರಿಸ್ಥಿತಿಗೆ ಬಿಟ್ಟಿದ್ದು. ಆದರೆ ಮುಖ್ಯವಾಗಿ ಗೈಡ್ಲೈನ್ಸ್ ಈ ರೀತಿ ಹೇಳುತ್ತೆ, ಮೈಲ್ಡ್ ಅನೀಮಿಯಾಗೆ ಒಂದು ಟ್ಯಾಬ್ಲೆಟ್ಸ್, ಮಾಡ್ರೇಟ್ ಅನೀಮಿಯಾಗೆ IV iron ಮತ್ತು ಸಿವಿಯರ್ ಅನೀಮಿಯಾಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫಾಲೋಡ್ ಬೈ IV iron ಮತ್ತು ಟ್ಯಾಬ್ಲೆಟ್ಸ್ ಇತ್ಯಾದಿ. ಅಲ್ಲಿ ಮುಖ್ಯವಾಗಿ ಇದೆಲ್ಲದರ ಜೊತೆಗೆ ಪೌಷ್ಟಿಕಾಂಶಗಳನ್ನು ನಾವು ಸಮರ್ಪಕವಾಗಿ ಕೊಡಬೇಕು. ಇಲ್ಲಿ 2, 1 ಹೀಮ್ ಐರನ್ ಮತ್ತು ನಾನ್ ಹೀಮ್ ಐರನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ರಕ್ತಹೀನತೆ ಆದಾಗ ಬರೀ ಐರನ್ ಸಪ್ಲಿಮೆಂಟೇಷನ್ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಅದರ ಜೊತೆಗೆ ಐರನ್ ಜೊತೆಗೆ ನಮಗೆ ಪ್ರೋಟೀನ್ ಸಹ ಅಷ್ಟೇ ಅವಶ್ಯಕ. ನೀವು ಪ್ರೋಟೀನ್ ಇಲ್ಲ ಅಂದರೂ ಅದು ಹಿಮೋಗ್ಲೋಬಿನ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಒಟ್ಟಾರೆ ಪೌಷ್ಟಿಕಾಂಶಗಳ ಒಂದು ಆರೈಕೆನೂ ಆಗಬೇಕು, ಐರನ್ಸ್ ರಿಚ್ ಫುಡ್ಡು ಇರಬೇಕು. ಐರನ್ ರಿಚ್ ಫುಡ್ಸಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು 2, 1 ಹೀಮ್ ಐರನ್. ಹೀಮ್ ಐರನ್ ಯಾವತ್ತೂ ಅನಿಮಲ್ ಪ್ರಾಡಕ್ಟ್ಸ್ನಲ್ಲಿ ಹೆಚ್ಚಿಗೆ ಇರ್ತದೆ, ಮತ್ತು ನಾನ್ ಹೀಮ್ ಐರನ್ ಇದೆ, ಇದು ವೆಜಿಟೇರಿಯನ್ಸಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ವೆಜಿಟೇರಿಯನ್ನಲ್ಲಿ ಐರನ್ ರಿಚ್ ಫುಡ್ಸ್ ಯಾವುದು ಅಂತಂದರೆ ಪ್ರಮುಖವಾಗಿ ಈ ಬೇಳೆ ಕಾಳುಗಳು, ಚನಾ, ರಾಜ್ಮಾ ಮತ್ತು ಸೋಯಾಬೀನ್ ಇತ್ಯಾದಿಯಾಗಿ, ಆನಂತರ ಈ ಪಂಪ್ಕಿನ್ ಸೀಡ್ಸ್, ಆನಂತರ ನಿಮ್ಮ ಬಾದಾಮಿ ಮತ್ತು ಈ ಚಿಯಾ ಸೀಡ್ಸ್ ಇತ್ಯಾದಿಯಾಗಿ. ಇನ್ನು ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಮುಖ್ಯವಾಗಿ ಪಾಲಕ್, ಆಮೇಲೆ ಮೆಂತೆ ಮತ್ತು ಈ ಒಂದು ಮಸ್ಟರ್ಡ್ ಲೀವ್ಸ್ ಅಂತ ಏನು ಕರಿತೀವಲ್ಲ, ಅಂದರೆ ಸಾಸಿವೆ ಸೊಪ್ಪು, ಸೊ ಈ ಎಲ್ಲ ಮತ್ತು ಬ್ರೋಕೋಲಿ ಇತ್ಯಾದಿ ಕೆಲವರು ಅದನ್ನು ಕೂಡ ಬಳಸ್ತಾ ಇದ್ದಾರೆ. ಆನಂತರ ಈ ನಮ್ಮ ಹೋಲ್ ವೀಟಲ್ಲಿ ಆಮೇಲೆ ಇದು ಬಾಜರ ಮಿಲೆಟ್ಸ್ ಅಲ್ಲೂ ಕೂಡ ಹೆಚ್ಚಿಗೆ ಕಂಡು ಬರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವಂಥದ್ದು ಡೇಟ್ಸ್ ಅಲ್ಲಿ, ಅಥವಾ ಖರ್ಜೂರ ಅಂತ ಏನು ಕರಿತೀವಿ ಇದರಲ್ಲಿ. ಜೊತೆಗೆ ಇದರ ಎಲ್ಲದರ ಜೊತೆಗೆ ನಮ್ಮ ಒಂದು ಹೀ ನಾನ್ ಹೀಮ್ ಐರನ್ ಅಂದ್ರೆ ವೆಜಿಟೇರಿಯನ್ಸ್ಗೆ ಇವೆಲ್ಲ ಆಪ್ಷನ್ಸ್ ಇದಾವೆ. ಇನ್ನ ಹೀಮ್ ಐರನ್ಗೆ ನಾವು ಹೆಚ್ಚಾಗಿ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲೂ ಕೂಡ ಅಂದ್ರೆ ಮಾಂಸಾಹಾರದಲ್ಲೂ ಕೂಡ ಅಲ್ಲಿ ಹೀಮ್ ಐರನ್ ಹೆಚ್ಚಿಗೆ ಇರುವಂತದ್ದು. ಹಾಗಾಗಿ ಮಾಂಸಾಹಾರವನ್ನ ಸೇವಿಸುವಂತವರು ಕೂಡ ಅದರ ಮೂಲಕನು ಐರನ್ ಅನ್ನ ಪಡ್ಕೋಬಹುದು. ಹಾಗಾಗಿ ಇದ್ರ ಇನ್ನೊಂದು ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಅದನ್ನ ಮರಿತೀವಿ, ವಿಟಮಿನ್ ಸಿ. ಯಾವಾಗ್ಲೂ ಐರನ್ ತಗೋಬೇಕಾದ್ರೆ ವಿಟಮಿನ್ ಸಿ ಬಹಳ ಅವಶ್ಯಕ. ಯಾಕೆ ಅಂದ್ರೆ ವಿಟಮಿನ್ ಸಿ ಇದ್ದಾಗ ಐರನ್ ಅಬ್ಸಾರ್ಪ್ಷನ್ ಚಲೋ ಆಗ್ತದೆ. ಹಾಗಾಗಿ ಐರನ್ ಅಬ್ಸಾರ್ಪ್ಷನ್ ಚಲೋ ಆಯ್ತು ಅಂದ್ರೆ ಇರೋಂತ, ಈಗ ನೋಡಿ ಪ್ರಾಬ್ಲಮ್ ಏನಿದೆ ಅಂದ್ರೆ ನಮ್ಮ ಒಂದು ಜಠರದಲ್ಲಿ ಅದರ ಒಂದು ಮೇಕಪ್ ಆ ರೀತಿ ಇದೆ. ನೀವು ಎಷ್ಟು ತಗೋತಿರಲ್ಲ ಅದರಿಂದ ಒಂದು 10-15% ಮಾತ್ರ ಅಬ್ಸಾರ್ಪ್ಷನ್ ಆಗ್ತದೆ. ಸೊ ಈ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ಒಂದು ವಿಟಮಿನ್ ಸಿ ಅಂತ ಒಂದು ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದು, ಅಥವಾ ಈ ಬಹುತೇಕ ಈ ಐರನ್ ಟ್ಯಾಬ್ಲೆಟ್ಸ್ ಅಲ್ಲಿ ವಿಟಮಿನ್ ಸಿ ಜೊತೆಗೆ ಬರ್ತಾ ಇದ್ದಾವೆ. ಹಾಗಾಗಿ ವಿಟಮಿನ್ ಸಿ ಅತ್ಯಂತ ಅವಶ್ಯಕ. ಮತ್ತೆ ಎಂದೂ ಕೂಡ ಐರನ್ ತಗೊಳ್ಬೇಕಾದ್ರೆ ಹಾಲು ಮತ್ತು ಹಾಲಿನ ಪದಾರ್ಥಗಳು ಅದನ್ನ ಸೇವಿಸುವಂಗಿಲ್ಲ. ಚಹಾ ಕಾಫಿ ಇತ್ಯಾದಿಗಳನ್ನು ಸೇವಿಸುವಂಗಿಲ್ಲ. ಯಾಕೆ ಸೇವಿಸುವಂಗಿಲ್ಲ ಅಂದ್ರೆ ಹಾಲು ಚಹಾ ಕಾಫಿ ಮುಂತಾದಂತವು ಅವು ಚೀಲೇಟಿಂಗ್ ಏಜೆಂಟ್ಸ್ ಆ ಕೆಲಸ ಮಾಡಿ ಈ ಐರನ್ ಅಬ್ಸಾರ್ಪ್ಷನ್ ನ ಕಡಿಮೆ ಮಾಡ್ತಾ ಇದ್ದಾವೆ. ಬಹಳಷ್ಟು ಜನರಲ್ಲಿ ನೀವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಏನು ಅಭ್ಯಾಸ ಇದೆ ನಮ್ಮಲ್ಲಿ ಅಂದ್ರೆ ಎಲ್ಲಾ ಸಮಯದಲ್ಲೂ ಚಹಾ ಕುಡಿಯುವಂತ ಒಂದು ಅಭ್ಯಾಸ ಇದೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ. ಸೊ ಈ ಒಂದು ಅಭ್ಯಾಸ ಏನಿದೆಯಲ್ಲ ಅದು ಒಂದು ನಮ್ಮ ಆಹಾರದಲ್ಲಿರುವಂತ ಐರನ್ ಅನ್ನ ಅಬ್ಸಾರ್ಪ್ಷನ್ ಆಗ್ಲಿಕ್ಕೂ ಅದು ತೊಂದರೆ ಮಾಡ್ತಾ ಇದೆ. ಟ್ಯಾಬ್ಲೆಟ್ಸ್ ತಗೊಂಡಾಗ ಕೂಡ ಅದು ಕೂಡ ಅಬ್ಸಾರ್ಪ್ಷನ್ ಆಗದೆ ಇರುವಂತದ್ದು. ಹಾಗಾಗಿ ಸತತ 50 ವರ್ಷಗಳ ಪರ್ಯಂತ ಪ್ರಾಯಶಃ ಜಗತ್ತಿನಲ್ಲೇ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ರಕ್ತಹೀನತೆ ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿಗೆ ತಂದದ್ದು ಭಾರತ. ಆದ್ರೆ 1970 ಆರಂಭದಲ್ಲಿ, ಇನ್ನ ಅದಾಗಿ ಈಗ 50-55 ವರ್ಷ ಕಳೀತು. ಆದ್ರೆ ನಮ್ಮಲ್ಲಿ ಈ ರಕ್ತಹೀನತೆ ಸಮಸ್ಯೆ ಇನ್ನೂ ಕೂಡ ಇದೆ. ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ಬರ್ತಾ ಇದಾವೆ. ಯಾಕೆ ಕಾರಣ ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿಲ್ಲ. ಜೀವನ ಶೈಲಿಯಲ್ಲಿ ಬದಲಾವಣೆ ಆದ್ರೆ ಮಾತ್ರ ನಾವು ರಕ್ತಹೀನತೆಯನ್ನ ತಡೆಗಟ್ಟಬಹುದು. ಆದ್ರೆ ಅರಿವು ಬಹಳ ಮುಖ್ಯ. ಈಗ ನೋಡಿ ಇಂಥ ಕಾರ್ಯಕ್ರಮಗಳು ವೇಣುಧ್ವನಿ ಮುಖಾಂತರ ಏನಾಗ್ತಾ ಇದೆ, ಈ ಮೂಲಕವಾಗಿ ಈ ರಕ್ತಹೀನತೆ ಬಗ್ಗೆ ಅರಿವು ಜಾಗೃತಿ ಬಹಳ ಮುಖ್ಯ. ಯಾವುದನ್ನ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನನ್ನ ಮಾಡಬೇಕು, ಇವೆಲ್ಲದರದ್ದು ಮಾಹಿತಿ ಇತ್ತು ಅಂತಂದ್ರೆ ಪ್ರಾಯಶಃ ನಮ್ಮಲ್ಲಿ ಈ ಒಂದು ಜಾಗೃತಿಯಿಂದ ಈ ರಕ್ತಹೀನತೆಯನ್ನ ನಾವು ತಡೆಗಟ್ಟಬಹುದು.
0: ಖಂಡಿತ ಸರ್. ಸರ್, ಇನ್ನು ಮಕ್ಕಳಲ್ಲಿ ಹಾಗೇನೆ ಯುವತಿಯರಲ್ಲೂ ಕೂಡ ಈ ಒಂದು ರಕ್ತಹೀನತೆ ಕಂಡು ಬಂದಾಗ ಅದು ಪರಿಣಾಮ ಯಾವ ರೀತಿ ಇರುತ್ತೆ ಅಂತ?
1: ಈ ಯುವತಿಯರಲ್ಲಿ ಮತ್ತು ಮಕ್ಕಳಲ್ಲಿ ಅವರ ಒಟ್ಟಾರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎರಡಕ್ಕೂ ಅದು ಮಾರಕವಾಗ್ತಾ ಇದೆ. ಇನ್ನ ಯುವತಿಯರಲ್ಲಿ ಮುಖ್ಯವಾಗಿ ನಾವು ರಕ್ತಹೀನತೆಯನ್ನ ಕಂಡು ಬರ್ತಾ ಇರುವಂತದ್ದನ್ನು ನೋಡ್ತಾ ಇದೀವಲ್ಲ, ಅದು ಅವರ ಮುಂದಿನ ಜೀವನಕ್ಕೆ, ಅದರಲ್ಲೂ ಪ್ರಮುಖವಾಗಿ ಅವರು ಗರ್ಭಿಣಿ ಆದಾಗ ಅದರ ಒಂದು ನೇರವಾದಂತ ಪರಿಣಾಮ ಅವರ ಮೇಲೆ ಮತ್ತು ಅವರಿಗೆ ಹುಟ್ಟುವಂತ ಮಗುವಿನ ಮೇಲೆ ಆಗ್ತಾ ಇದೆ. ಇನ್ನು ಮಕ್ಕಳಲ್ಲಿ ರಕ್ತಹೀನತೆ ಉಂಟಾಗ ಈ ಕಾನ್ಸಂಟ್ರೇಷನ್ ಮಾಡುವಂತ ಕೆಪಾಸಿಟಿನೇ ಕಡಿಮೆ ಆಗ್ತದೆ. ಹಾಗಾಗಿ ಈ, ಯಾಕಂದ್ರೆ ಅದು ನಾನು ಆಗ್ಲೇ ಹೇಳಿದೆ, ರಕ್ತಹೀನತೆಯಿಂದ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ನೇರವಾಗಿ ಎಫೆಕ್ಟ್ ಆಗಿರೋ ಕಾರಣ ಈಗ ಆಲ್ರೆಡಿ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಅದು ಪ್ರೂವ್ ಆಗಿದೆ ಮತ್ತು ಹ್ಯೂಮನ್ ಟ್ರಯಲ್ಸ್ ಮೇಲೂ ಅದು ಬಹಳಷ್ಟು ಅದರ ಪರಿಣಾಮವನ್ನು ನಮಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಮಕ್ಕಳಲ್ಲಿ ಓವರ್ಆಲ್ ಪರ್ಫಾರ್ಮೆನ್ಸ್, ಮುಖ್ಯವಾಗಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಶೈಕ್ಷಣಿಕ ಪ್ರಗತಿ ಮೇಲೆ ನೇರವಾಗಿ ಇದು ಎಫೆಕ್ಟ್ ಮಾಡ್ತಾ ಇದೆ. ಪ್ರಾಯಶಃ ನಾವು ಅಂತಿರ್ತೀವಿ ಮಕ್ಕಳಿಗೆ, ನೀನು ಸರಿಯಾಗಿ ಓದೋದಿಲ್ಲ, ನೀನು ಸರಿಯಾಗಿ ಬರೆಯೋದಿಲ್ಲ, ನೀನು ಬರೀ ಓದುವಂತದ್ರಲ್ಲಿ ಆಸಕ್ತಿ ಕಡಿಮೆ ನಮ್ಮ ಮಕ್ಕಳಿಗೆ ಅಂತ ನಾವು ಮಕ್ಕಳನ್ನ ಬೈತಿರ್ತೀವಿ, ಶಿಕ್ಷಕರನ್ನ ದೂರ್ತಿರ್ತೀವಿ, ಶಿಕ್ಷಕರು ಸರಿಯಾಗಿ ಕಲಿಸೋದಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ಮುಖ್ಯವಾಗಿ ಅಲ್ಲಿ ಇರುವಂತ ಪ್ರಾಬ್ಲಮ್ ಏನು ಅಂದ್ರೆ ರಕ್ತಹೀನತೆ ಇರ್ತದೆ. ಬಹಳ ಜನ ಗಮನಿಸಿರೋದಿಲ್ಲ ಯಾವ ಎಲ್ಲಿವರೆಗೂ, ಯಾಕಂದ್ರೆ ಹದಿಹರೆಯದ ವಯಸ್ಸಿದೆ ನೋಡಿ, 10-19, ಅದು ಬಹಳ ಆರೋಗ್ಯಪೂರ್ಣವಾಗಿರುವಂತ ಒಂದು ವಯಸ್ಸು ಅಥವಾ ಒಂದು ಕಾಲಘಟ್ಟ. ಆ ಸಮಯದಲ್ಲಿ ನೆಗಡಿ ಕೆಮ್ಮು ಜ್ವರ ಬಿಟ್ಟರೆ ನಾವು ಬೇರೆ ಯಾವುದಕ್ಕೂ ನಾವು ಆಸ್ಪತ್ರೆ ಹೋಗುವಂತ ಪ್ರಶ್ನೆನೇ ಬರಲ್ಲ, ಯಾವುದೇ ರೀತಿಯ ತಪಾಸಣೆಗೂ ಒಳಪಡಿಸಲ್ಲ. ಹಾಗಾಗಿ ಈ ಒಂದು ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಈ ವಯೋಮಾನದವರಿಗೆ ಒಂದು ಹಿಡನ್ ಪ್ರಾಬ್ಲಮ್ ಆಗಿದೆ. ಇಟ್ ಇಸ್ ಕಾಲ್ಡ್ ಆಸ್ ಹಿಡನ್ ಹಂಗರ್, ಅಂದ್ರೆ ಕಾಣಲಾರದಂತ ಒಂದು ಹಸಿವು ಆಗಿ ಇದು ಪರಿಣಮಿಸ್ತಾ ಇದೆ. ಹಾಗಾಗಿ ಇದು ಒಟ್ಟಾರೆ ಅಭಿವೃದ್ಧಿ ಮೇಲೆ, ಅವರ ಒಂದು ಬೆಳವಣಿಗೆ ಮೇಲೆ ಅದು ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಅವರ ಇತ್ಯಾದಿ ಶೈಕ್ಷಣಿಕ ಪ್ರಗತಿ ಮೇಲೂ ಅದು ನೇರವಾಗಿ ಅದು ಪರಿಣಾಮ ಬೀರ್ತಾ ಇದೆ.
0: ಸರಿ, ಇವಾಗ ತಾವ್ ಹೇಳ್ತಾ ಇದ್ರಿ ಇವಾಗ ಪೋಷಕಾಂಶದ ಕೊರತೆ ಉಂಟಾದಾಗ ಸಪ್ಲಿಮೆಂಟರಿ ಅನ್ನ ಕೊಡ್ಬೇಕಾಗತ್ತೆ ಅಂತ, ಪೋಷಕಾಂಶಗಳ ಪೂರಕಗಳನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಇದನ್ನ ಹೊರತುಪಡಿಸಿ ನಾನು ಆಹಾರ ಪದ್ಧತಿಯಿಂದಲೇ ನಾನು ಅದನ್ನ ಗುಣಪಡಿಸ್ತೀನಿ ಅಂದ್ರೆ ಸಾಧ್ಯವಾಗೋದಿಲ್ವಾ? ಹೇಗೆ?
1: ಇದನ್ನ ಬಹಳಷ್ಟು ಜನ ನಮ್ಮ ರೋಗಿಗಳು ಕೇಳ್ತಿರ್ತಾರೆ, ಇದನ್ನ ಬರೀ ನಾವು ಊಟದಲ್ಲೇ ಎಲ್ಲ ಸರಿ ಮಾಡ್ಕೋಬಹುದಾ ಅಂತ. ಖಂಡಿತ ಸರಿ ಮಾಡ್ಕೋಬಹುದು, ಇಲ್ಲ ಅಂತ ಅಂದಿಲ್ಲ. ಆದ್ರೆ ಇದು ಅನೀಮಿಯಾ ಉಂಟಾಗೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಒಂದು ಆಹಾರ ಪದ್ಧತಿ, ನಾನು ಆಗ್ಲೇ ನೀವು ಸ್ವಲ್ಪ ಮುಂಚೆ ನಾನು ಏನು ಹೇಳಿದ್ನಲ್ಲ, ಅವೆಲ್ಲ ಆಹಾರಗಳನ್ನ ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಗುಣಮಟ್ಟದಲ್ಲಿ ತೆಗೆದುಕೊಂಡ್ರೆ ನಿಮಗೆ ರಕ್ತಹೀನತೆನೇ ಬರೋದಿಲ್ಲ. ಒಮ್ಮೆ ರಕ್ತಹೀನತೆ ಬಂದಾಗ ಒಂದು, ನಾವು ಬಹಳಷ್ಟು ಜನ ಇವನ್ ವೈದ್ಯರು ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ನಗರ ಪ್ರದೇಶದಲ್ಲಾಗಿರ್ಬೋದು ರೋಗಿಗಳು ಬರೀ ಇಂಥವೆಲ್ಲ ಕೇಳ್ತಾರೆ ಅಂತ ಹೇಳಿ ಅವರು ಬಹಳಷ್ಟು ಸಮಯ ಕೊಟ್ಟು ಹೇಳದಲ್ಲೇ ಇರ್ಬೋದು. ಆದರೆ ಏನಾಗ್ತದೆ, ಪ್ರಮುಖವಾಗಿ ನಾವೆಲ್ಲ ವೈದ್ಯರು ನಾವು ಏನು ಹೇಳ್ತೇವೆ ಮುಖ್ಯವಾಗಿ ಅಂದರೆ, ಹಿಮೋಗ್ಲೋಬಿನ್ ಕೊರತೆ ಉಂಟಾಗಿದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತಂದಾಗ ಅದು ಆಲ್ರೆಡಿ ಮೂರನೇ ಹಂತದಲ್ಲಿದೆ ರಕ್ತಹೀನತೆ. ಅಂದರೆ ಸ್ಟೋರ್ಸ್, ಐರನ್ ಸ್ಟೋರ್ಸ್ ಎಲ್ಲ ಖಾಲಿಯಾಗಿದೆ ಮತ್ತು ಐರನ್ ಅಬ್ಸಾರ್ಪ್ಷನ್ ಕೂಡ ಅದು ಹೆಚ್ಚಿಗೆ ಆಗ್ತಾ ಇದೆ. ಅಂತ ಸಮಯದಲ್ಲಿ ನಮಗೆ ಈ ಒಂದು ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು ಅದು ಮೂರನೇ ಹಂತ. ಈಗ ಹಿಮೋಗ್ಲೋಬಿನ್ 10-9 ಇದೆ ಅಂದರೆ, ಏ ಬಿಡಿ ನಾರ್ಮಲ್ ಅಲ್ಲ, 9 ಇದೆಯಲ್ಲ 10 ಇದೆಯಲ್ಲ ಅಂತ ಬಹಳಷ್ಟು ಜನ ಉಡಾಫಿಯಾಗಿ ಮಾತನಾಡ್ತಿರ್ತಾರೆ. ಅದು ತಪ್ಪು. ಯಾವಾಗಲೂ ಕೂಡ ಅಂಥ ಸಂದರ್ಭದಲ್ಲಿ ಐರನ್ ಸಪ್ಲಿಮೆಂಟೇಷನ್ ಜೊತೆಗೆ ನಿಮ್ಮ ಆಹಾರ ಪದ್ಧತಿಯ ಸುಧಾರಣೆ ಕೆಲಸ ಮಾಡ್ತದೆ. ಬರೀ ಆಹಾರದಲ್ಲೇ ಆಗಬೇಕು ಅಂತಂದರೆ ಅದು ಅಷ್ಟು ಪ್ರಮಾಣದಲ್ಲಿ ಐರನ್ ಅಬ್ಸಾರ್ಪ್ಷನ್ನೇ ನಮ್ಮಲ್ಲಿ ಆಗಲ್ಲ ಅಂದಮೇಲೆ ಅದು ಹೇಗೆ ನಾವು ಅದನ್ನು ಮಾಡಬೇಕು ಅಂದರೆ ವರ್ಷಾನ್ಗಟ್ಟಲೆ ನಾವು ಅದಕ್ಕೆ ಶ್ರಮ ವಹಿಸಬೇಕು. ವರ್ಷಾನ್ಗಟ್ಟಲೆ ಯಾರು ಆ ಪ್ರಮಾಣದಲ್ಲಿ ಅಷ್ಟು ನಿಯಮಿತವಾಗಿ ಆಹಾರನ ಸೇವಿಸುವಂಥದ್ದು ಲಕ್ಷಣಗಳು ನಮ್ಮ ದೇಶದಲ್ಲಿ ಅಂತೂ ಭಾಳ ಜನ ಇರೋದೇ ಇಲ್ಲ. ಹಾಗಾಗಿ ಒಂದು ಸಿಂಪಲ್ ಸೊಲ್ಯೂಷನ್ ಅಂತಂದ್ರೆ ಐರನ್ ಸಪ್ಲಿಮೆಂಟೇಷನ್. ಅದು ಅವರ ಒಂದು ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ನೋಡಿಕೊಂಡು, IV ಆದರೆ IV ಅಥವಾ ಓರಲ್ ಟ್ಯಾಬ್ಲೆಟ್ಸ್ ಆದರೆ ಓರಲ್ ಟ್ಯಾಬ್ಲೆಟ್ಸ್ನ ಕೊಟ್ಟು, ಜೊತೆಗೆ ಅಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ ನಿಮ್ಮ ಆಹಾರನ್ನ ನೀವು ಅದನ್ನ ಗಣನೆಗೆ ತೆಗೆದುಕೊಳ್ಬೇಡ್ರಿ, ನೀವು ಏನ್ ಬೇಕಾದ್ರೂ ಮಾಡ್ರಿ ಅನ್ನೋಂಗಿಲ್ಲ. ಅದು ಇದು ಪೂರಕ ಮಾತ್ರ. ಒಂದು ತಿಳ್ಕೋಬೇಕು, ಐರನ್ IV ಇಂಜೆಕ್ಷನ್ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದು ಪೂರಕ ಮಾತ್ರ. ಅದು ಪೂರ್ಣ ಪ್ರಮಾಣದ ನಿಮಗೆ ಐರನ್ ಅನ್ನ ಒದಗಿಸೋದಿಲ್ಲ. ಹಾಗಾಗಿ ಅದು ಪೂರಕವಾಗಿ ಅದಿರಬೇಕು, ಜೊತೆಗೆ ಆಹಾರ ಕ್ರಮದಲ್ಲಿ ಬದಲಾವಣೆ ಆಗಬೇಕು. ಈ ಹಿಂದೆ ಸೂಚಿಸಿರುವಂತಹ ಎಲ್ಲ ಆಹಾರಗಳನ್ನ ನಾವು ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಒಟ್ಟಾರೆಯಾಗಿ ಆದಾಗ ಮಾತ್ರ ನಾವು ರಕ್ತಹೀನತೆಯಿಂದ ನಾವು ಮುಕ್ತರಾಗಬಹುದು.
0: ಸರಿ, ರಕ್ತಹೀನತೆಗೆ ಚಿಕಿತ್ಸೆ ಅನ್ನೋದಾದ್ರೆ ಯಾವ ರೀತಿ ಚಿಕಿತ್ಸೆ ಇದೆ ಅಂತ?
1: ಈಗಾಗಲೇ ನಾನು ತಿಳಿಸಿದಂತೆ ರಕ್ತಹೀನತೆಗೆ ಚಿಕಿತ್ಸೆ ಅಂತಂದಾಗ ನಾವು ಮೂರು ವಿಧವಾಗಿ ನೋಡ್ತೇವೆ. ಒಂದು ಓರಲ್ ಟ್ಯಾಬ್ಲೆಟ್ಸ್ ನ ಮುಖಾಂತರವಾಗಿ, ಈಗ 60 mg ಫೆರಸ್ ಸಲ್ಫೇಟ್ ಜೊತೆಗೆ ಅಥವಾ ಫೆರಸ್ ಅಸ್ಕಾರ್ಬೇಟ್ ಆಗಿರ್ಬೋದು, ಬೇರೆ ಬೇರೆ ಐರನ್ ಟ್ಯಾಬ್ಲೆಟ್ಸ್ ಜೊತೆಗೆ ಫೋಲಿಕ್ ಆಸಿಡ್ ಜೊತೆಗೆ ಇರುವಂತದ್ದು, ಇದು ಮೈಲ್ಡ್ ಅನೀಮಿಯಾಗೆ. ಗರ್ಭಿಣಿ ಮಹಿಳೆಯರಲ್ಲಿ ಅನೀಮಿಯಾ ಇಲ್ಲದೆ ಹೋದರೂ ಕೂಡ ಪ್ರೊಫಲಾಕ್ಟಿಕಲಿ ನಾವು ಒಂದು ಟ್ಯಾಬ್ಲೆಟ್ ಅಂತೂ ನಾವು ಕಂಪಲ್ಸರಿ ಕೊಡ್ತೇವೆ ಎರಡನೇ ಟ್ರೈಮಿಸ್ಟರಿಂದ, ಅಂದರೆ 3 ತಿಂಗಳಾದ್ಮೇಲೆ 4ನೇ ತಿಂಗಳ ಪ್ರಾರಂಭದಿಂದ ಹಿಡಿದು ಡೆಲಿವರಿ ಆಗೋವರೆಗೂ, ಡೆಲಿವರಿ ಆಗಿ ನಾವು 6 ತಿಂಗಳವರೆಗೂ ಅದನ್ನು ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂ ಮಾಡಬೇಕು. ಇದು ಪ್ರೊಫಲಾಕ್ಟಿಕ್ ಡೋಸ್, ಇವನ್ ಇಫ್ ಹಿಮೋಗ್ಲೋಬಿನ್ 11 ಮೇಲಿದ್ರೂ ಸಹ ಕೊಡಬೇಕಾಗ್ತದೆ. ಇನ್ನು ಮಾಡರೇಟ್ ಅನೀಮಿಯಾ ಇದ್ದಾಗ ನಾವು ಬರೀ ಟ್ಯಾಬ್ಲೆಟ್ಸ್ ಸಾಕಾಗೋದಿಲ್ಲ, ಯಾಕಂದರೆ ಟ್ಯಾಬ್ಲೆಟ್ಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ತುಂಬ ಕಡಿಮೆ ಇದೆ ಅಂತ ನಾನು ಈಗಾಗಲೇ ಹೇಳಿರೋದ್ರಿಂದ IV iron ನೇರವಾಗಿ ರಕ್ತಕ್ಕೆ ನಾವು IV iron ಅನ್ನು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಮಾಲಿಕ್ಯೂಲ್ಸ್ ಅವೈಲೇಬಲ್ ಇದೆ ಈಗಾಗಲೇ ಮಾರ್ಕೆಟ್ನಲ್ಲಿ, ಅದನ್ನು ವೈದ್ಯರ ಒಂದು ಸಲಹೆಯನ್ನು ಪಡೆದು ವೈದ್ಯರ ಒಂದು ಉಪಸ್ಥಿತಿಯಲ್ಲಿ ಅದನ್ನು IV iron ಅನ್ನು ಕೊಡಬೇಕು. ಇದು ಪ್ರಾಥಮಿಕ ಹಂತದಿಂದ ಹಿಡಿದು ಟರ್ಷರಿ ಲೆವೆಲ್ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಯೂ ಇದು ಲಭ್ಯವಿದೆ. ಹಾಗಾಗಿ ಇದು IV iron. ಇನ್ನು ಸಿವಿಯರ್ ಅನೀಮಿಯಾ ಅಂತ ಬಂದಾಗ ಈ ಐರನ್ ಇಂಜೆಕ್ಷನ್ನು ಬೇಕಾಗತ್ತೆ, ಟ್ಯಾಬ್ಲೆಟ್ಸು ಒಂದು ಹಂತದಲ್ಲಿ ಬೇಕಾಗುತ್ತೆ. ಇವೆರಡನ್ನ ಜೊತೆಗೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಕೂಡ ನಾವು ಕೊಡಬೇಕಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ನಮಗೆ ಈ ಒಂದು ರಕ್ತಹೀನತೆಯನ್ನ ನಾವು ಚಿಕಿತ್ಸೆಗೆ ಒಳಪಡಿಸಬಹುದು.
0: ಸರಿ, ಈಗ ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನೋಡಿ, ಭಾರತ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಕಾರ್ಯಕ್ರಮವನ್ನ ಜಾರಿ ಮಾಡಿದೆ, ಅದು ಅನೀಮಿಯಾ ಮುಕ್ತ ಭಾರತ ಅಂತ ಹೇಳಿ. ಅನೀಮಿಯಾ ಮುಕ್ತ ಭಾರತದಲ್ಲಿ ಈಗಾಗಲೇ ನಾನು ಈ ಹಿಂದೆ ತಿಳಿಸಿರುವಂತೆ ಅನೇಕ ಒಂದು ವಯೋಮಾನದವರಿಗೆ, ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನ ಒಳಗೊಂಡಂತೆ, 5-11 ವರ್ಷದ ಒಳಗಿನ ಮಕ್ಕಳು, 11-19 ವಯಸ್ಸಿನ ಹದಿಹರೆಯದವರು, ಆ ನಂತರ ಗರ್ಭಿಣಿ ಮಹಿಳೆಯರು, ಗರ್ಭಿಣಿ ಮಹಿಳೆಯರಾದ ಮೇಲೆ ಒಂದು ಪ್ರಸವ ನಂತರದ ಒಂದು ಬಾಣಂತಿಯರು, ಜೊತೆಗೆ ವಯೋವೃದ್ಧರು, ಹೀಗೆ ಪ್ರಮುಖವಾಗಿರುವಂತ ಇಡೀ ನಮ್ಮ ಜೀವನದ ಚಕ್ರದಲ್ಲಿ ಬರುವಂತ ಎಲ್ಲ ವಯೋಮಾನದವರೆಗೂ ಈ ಅನೀಮಿಯಾ ರಕ್ತಹೀನತೆ ಅದು ಕಾಡುವಂತದ್ದೇ. ಬಹಳಷ್ಟು ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೀಮಿಯಾ ಬಗ್ಗೆ ಅರಿವು ಇಲ್ಲ, ಅದು ಇದ್ರೂ ಸಹ ಏ ಇದು ಅದರಿಂದ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಸದಾ ಕಾಲ ಮೈಕೈ ನೋವು ಸುಸ್ತಾಗ್ತಿರುತ್ತೆ, ಹೋಗ್ತಾರೆ, ನೋವು ಶಮನಕವಾಗುವಂತ ಒಂದಿಷ್ಟು ಗುಳಿಗೆಗಳನ್ನು ತೆಗೆದುಕೊಳ್ತಾರೆ ಹೊರತು ಯಾವತ್ತೂ ಕೂಡ ರಕ್ತ ತಪಾಸಣೆಯನ್ನ ಮಾಡಿಸೋದಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಒಂದು ಸಲಹೆ ಅಂತಂದ್ರೆ, ನಿಮಗೆ ಆ ರೀತಿಯಾಗಿರುವಂತಹ ರೋಗ ಲಕ್ಷಣಗಳು ಕಂಡು ಬಂದ್ರೆ ಒಂದು ಸಿಂಪಲ್ ಟೆಸ್ಟ್ ಇದೆ, ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನ ಮಾಡಿಸಿ. ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನ ಅದರ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹತ್ತಿರದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ನಿಮ್ಮ ಖಾಸಗಿ ವೈದ್ಯರಾಗಿರ್ಬೋದು ಅವರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡು ಅವರು ಹೇಳಿರುವ ಡ್ಯೂರೇಷನ್ ಪ್ರಕಾರ ಒಂದು ತಿಂಗಳಾಗಿಂದ ಮೂರು ತಿಂಗಳವರೆಗೂ ಆಗಿರ್ಬೋದು, ಕೆಲವರಿಗೆ ಆರು ತಿಂಗಳಾಗಿರ್ಬೋದು, ಸೊ ಆ ಸಮಯ ತನಕ ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡು ಜೊತೆಗೆ ಅವರು ಕೊಡುವಂತಹ ಸಲಹೆಯನ್ನ ಆಧರಿಸಿ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಭಾರತ ಸರ್ಕಾರದ ಏನು ಕನಸಿದೆ ಈ ಅನೀಮಿಯಾ ಮುಕ್ತ ಭಾರತ್, ಅದು ಕೇವಲ ಸರ್ಕಾರದ ಮಟ್ಟದಲ್ಲಿ ವೈದ್ಯರು ಮಾತ್ರ ಮಾಡಿದ್ರೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ತಿಳುವಳಿಕೆಯಿಂದ ಜಾಗೃತಿಯನ್ನ ಉಂಟು ಮಾಡ್ತಾ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತವ್ರು ಎಲ್ಲರಿಗೂ ಕೂಡ ನಾವು ಒಂದು ಅನೀಮಿಯಾವನ್ನ ಅಂದ್ರೆ ರಕ್ತಹೀನತೆಯನ್ನ ತಡೆಗಟ್ಟಿ ನಾವು ಸದೃಢ ಒಂದು ಆರೋಗ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವೆಲ್ಲರೂ ಶ್ರಮ ವಹಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಣುಧ್ವನಿ ಇಂತಾರಿ ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ರೀತಿಯಾಗಿರುವಂತಹ ಆರೋಗ್ಯ ದರ್ಶನದ ಮುಖಾಂತರ ಆರೋಗ್ಯದ ತಿಳುವಳಿಕೆಯನ್ನು ನೀಡ್ತಾ ಇರುವಂತದ್ದು ಅತ್ಯಂತ ಶ್ಲಾಘನೀಯವಾಗಿರುವಂತಹ ಕೆಲಸ ಅಂತ ನಾನಾದ್ರೂ ಇಲ್ಲಿ ಭಾವಿಸ್ತೇನೆ.
0: ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ಈ ರಕ್ತಹೀನತೆಯ ಬಗ್ಗೆ ಹಾಗೇನೆ ರಕ್ತಹೀನತೆಯಿಂದ ಹೊರಬರುವಂತಹ ಮಾರ್ಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ಧನ್ಯವಾದ.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಜವಾಹರಲಾಲ್ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡುವುದರ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ, ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: யாரோ இவனோ, யாரோ இவனோ, யாரோ இவனோ.
1: ಬಂದ ನೋಡೋ ಮಂಜುನಾಥ್ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈಯಶು ಬೋಧಯ ಶುಭೋದಯ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದ್ರ ವೇಣು ಧ್ವನಿ 9.4 FM ಕೆ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಸ್ನೇಹಿತರೆ ಇವತ್ತಿನ ಶುಭ ಶುಭ ಶನಿವಾರ ವಾರದ ಕೊನೆ ದಿನ ವರ್ಷದ 7ನೇ ತಿಂಗಳು ತಿಂಗಳಿನ 11ನೇ ದಿನ 11 ಜುಲೈ 2026 ಶುಭ ಶುಭ ಶುಭ ಶನಿವಾರದ ಸ್ಪೆಷಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಪೆಷಲ್ ಕಾರ್ಯಕ್ರಮ. ಎಸ್ ಆತ್ಮೀಯ ಸ್ನೇಹಿತರೆ, ಇವತ್ತು ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ರತ್ನ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಇವತ್ತು. ಎಸ್, ಪವರ್ ಸ್ಪೆಷಲ್. ಎಸ್ ರೀ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಸೂಪರ್ ಹಿಟ್ ಆದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡೋ. ಹಾಟ್ಲೈನ್ ಸಂಖ್ಯೆ 9019904904 ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ನಮ್ಮ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಹಾಡು. ಈಗ ನಿಮ್ಮೆಲ್ಲರಿಗೂ ಗೊತ್ತು, ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಂದರೆ ನಾನು ಯಾವುದು ಪ್ರಸಾರ ಮಾಡುತ್ತೇನೆ ಅಂತ. ತೋ ಚಲೋ ಸ್ನೇಹಿತರೆ, ನಿಮಗೆ ಬೇಕಾದ ನಮ್ಮ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಸೂಪರ್ ಹಿಟ್ ಆದ ಹಾಡನ್ನು ರಿಕ್ವೆಸ್ಟ್ ಮಾಡಿ 9019904904. ಓಪನಿಂಗ್ ಗೀತೆ ಎಲ್ಲರಿಗೂ ಗೊತ್ತಾಯ್ತಲ್ಲ, ತಾಲಿಬಾನ್ ಅಲ್ಲ ಅಲ್ಲ ಕೇಳಿ ಮಜಾ.

0: ಆಯ್ತಲ್ಲ, ನನ್ನ ಫೇವ್ರೇಟ್ ಗೀತೆಯೊಂದಿಗೆ ಆರಂಭವಾಗಿದೆ ವಾರದ ಕೊನೆ ದಿನ ಸ್ಪೆಷಲ್ ಪವರ್ ಸ್ಟಾರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಣ್ಣ, ಎಸ್ ನನ್ನ ಪ್ರೀತಿಯ ಬಾಸ್ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡಿ ಪರವಚನಾದೇನು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಶೋಭಾ ಅವರು. ಹಾಗೆ ತೊಂದರೆ ಇಲ್ಲ ಪಂಕಜ, ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಇವರು ಚಂದ್ರಕಾಂತ್ ಬಡಗಾವಿಯವರು. ಕೇಳ್ತಾ ಇದ್ದಾರೆ ಆರಾಮರಾಜು ಹೆಂಡತಿ ಎಲ್ಲಿ, ಆರಾಮರಾಜು ಆ್ಯಂಡ್ ಮಸಲಕ್ಷ್ಮಿ ಇವರು ಬಂದಾರ, ಆದರೆ ಮಸಲಕ್ಷ್ಮಿ ಎಲ್ಲಿದ್ದಾರೆ?
1: ಏ ಹೊರಗೆ ಕುಂತಾಳು ನೋಡೋಕ್ಕೆ. ಏನಿಲ್ಲ ಮಂಚ, ಇದ ಮಳಿ ಇಲ್ಲ ಆದ್ರೆ ನಾವು ಜಾಕಿಟ ಹಾಕೊಂಡು ಬಂದೇವಿ. ಆ ಜಾಕಿಟ್ ಒಳಗೆ ಬೆವರು ಬಂದು ಹಾಕಿಗೆ ಎಲ್ಲ ಅಲ್ಲೇ ಒದೆ ಆಗಿಬಿಟ್ಟಲ್ ನೋಡಪ್ಪ ಮಂಚು. ಆ ಜಾಕಿಟ ತ ಯಾಕೆ ಬರವಲ್ಲ, ನಾ ಓಡಿ ಬನ್ನಿ ಇಲ್ಲೇ.
0: ಮತ್ತು ನೀವೇನು ಹಾಕ್ಕೊಂಡಿದ್ರಿ? ಜಾಕೆಟ್ ಹಾಕ್ಕೊಂಡಿಲ್ಲ.
1: ಜಾಕೆಟ್ ಹಾಕ್ಕೊಂಡಿನ ಅದು 100 ರೂಪಾಯಿ ಸಿಕ್ತದೆ ನೋಡ, ಬರ್ರ ಅಂತ ತೆಗಿಯೋದು, ಬರ್ರ ಅಂತ ಹಾಕೋದು, ತಿಳಿಯಾರೋದು.
0: ಚಲೋ ಆಯ್ತು, ಚಲೋ ಆಯ್ತು. ಕಾರ್ಯಕ್ರಮದಲ್ಲಿ ಬರ್ತಾರಪ್ಪ ಇವತ್ತು ಮಸಲಕ್ಷ್ಮಿ, ನಿಮಗೋಸ್ಕರ ಬರ್ತಾರೆ ಆಯ್ತಾ?
1: ಏ ಯಾರು ನಾನು ಹೆಂಡತಿ ಬಗ್ಗೆ ಕೇಳೋದ್ರೆ ಯಾರದ?
0: ಏ ಹೆಂಡತಿ ಬಗ್ಗೆ ಕೇಳೋಲ್ಲ, ಎಲ್ಲಿದ್ದಾರ್ರಿ ಅಂತ ಪ್ರೀತಿಯಿಂದ ಕೇಳೋ.
1: ಪ್ರೀತಿಯಿಂದ ಯಾರಪ್ಪ ಯಾರ?
0: ಮೋದಗ ಚಂದ್ರಕಾಂತ್ ಬಡಗಾವಿ ನೋಡ್ರಿ ಅಲ್ಲಿ ಏನು ಕೇಳತ್ತಾನ.
1: ಏನ ತೋರ್ಸ ಮೆಸೇಜ್ ನೋಡೋಣ ಏನನ್ನಕತ್ತಾರ. ಮಾಸ್ ಲಕ್ಷ್ಮಿ ಎಲ್ಲಿ ಹೋಗ್ಯಾರ ನೋಡ್ರಿ ಸ್ವಲ್ಪ. ಹಂಗ ಪಾಪ, ನಾ ಬೇರೆನೋ ತಿಕ್ಕೊಂಡು ನಾನು ಹೆಂಡತಿಗೆ ಯಾರು ಕೇಳತ್ತಾರ ಅಂತ. ಏ ಇರ್ಲಿ ರೀ, ಚಂದ್ರಕಾಂತ್ ಬಡಗಾವಿ ಅವ್ರು ನಿಮ್ಗೆ ಮೋದಗಾಗ ಕಳಿಸ್ಬಿಡ್ತಾನ ತಗೋರಿಪ್ಪ. ಸ್ವಲ್ಪ ಹೊಲ್ದಾಗ ಕೆಲಸ ಮಾಡಿ ಒಂದು ಸ್ವಲ್ಪ ವಜನರು ಕಮ್ಮಿ ಆಗ್ತದಕ್ಕಿಂತ.
2: ಅಂದ್ರೆ ನನ್ನ ವಜನ್ ಕಮ್ಮಿ ಮಾಡ್ಸಕ್ ನೀವು ಎಲ್ಲಿ ಕಳ್ಸಕತ್ತೀರಿ?
1: ಏ ಇಲ್ಲೇ ಬಂದ್ಲ ಇಕ್ಕೆ.
0: ಅಯ್ಯಯ್ಯೋ ಇಲ್ಲೇ ಇದ್ದಾರೆ. ಪರವಶನಾದೇನು ಹಾಡ?
2: ಅಲ್ಲ ಮಂಜುನಾಥ್ ಸರ್ ಅವ್ರು ಏನು ಹೇಳಿದ್ರು?
0: ಏನು ಹೇಳಿಲ್ಲ, ಒಂದನ ಪರವಶನಾದೇನು ಹಾಡು ಎಲ್ಲ ಐತ್ರಿಪ್ಪ, ಜಲ್ದಿ ಪ್ಲೇ ಮಾಡ್ರಿ.
2: ಅಲ್ಲ ಅವ್ರು ಎಲ್ಲಿ
1: ಎಲ್ಲಿಲ್ಲ, ಮೋದಗಾಗ ಮೋದಗಾನೆ ಆಗದ ಮೋದಾಗ ತಿನ್ನಕ್ ಕಳ್ಸಾರ ಬಾ ನೋಡಿ. ಇಲ್ಲಿ ಚಂದ್ರಕಾಂತ್ ಬಡಗಾವಿ ಏನೋ ಮೆಸೇಜ್ ಮಾಡ್ಯಾರ ಮಂಜು ಹತ್ತೋ ಹಾಡತ್ತ.
0: ಹಾಡಿಸ್ತೇನೆ, ಹಾಡು ಕೇಳ್ರಿ.
2: ಅಲ್ಲ ಅವ್ರು ಏನೋ ಹೇಳಿದ್ರೆ
0: ರೀ, ಹಾಡು ಕೇಳ್ರಿ ಒಂದು ನಿಮಿಷ. ಸ್ನೇಹಿತರ ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಈಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಪೆಷಲ್.

0: ಅಲ್ಲ ಮಂಜುನ ಸರ್, ನೀವು ಹತ್ರ ಹೇಳ್ರಿ, ಏನ್ ಹೇಳಿದ್ರಿ ಇವರು?
1: ಮಂಚು, ಜಾಕೆಟ್ ಚಂದ ಕಾಣಿಸ್ತದ ನನಗೆ ಇಂಟಿಗೆ ಅಂತ ಹೇಳಿದ್ನಲ್ಲ, ಮೋದ್ಗಾನಿಗೆ ಇನ್ನೂ ಚಲೋ ಜಾಕೆಟ್ ಕೊಡಿಸ್ತಾರ ಚಂದ್ರಕಾಂತ್ ಬಡಗಾವಿ ಅಂತ. ನೋಡಿ ಪಾಪ ಏನೋ ಮೆಸೇಜ್ ಮಾಡ್ಯಾರ ನೋಡಪ್ಪ ಮಂಚು. ಏನದ
2: ಇವ್ರ ಮೆಸೇಜ್? ಸೊ ಚಂದ್ರಕಾಂತ್ ಬಡಗಾವಿ ಇವರು ಸರ್ ಕಳಿಸ್ಬೇಡ್ರಿ ಮಾತಾಡ. ಏನಿಲ್ಲ ಏನಿಲ್ಲ.
0: ಏನು ಮೆಸೇಜ್ ಮಾಡ್ಯಾರ ನನಗೂ ತೋರಿಸ್ರಿ ಮಂಜುನ ಸರ.
2: ಏನಿಲ್ಲ, ಅದೇನು ಬೇರೆದು ಮಾಡ್ಯಾರ.
1: ಏನೋ ಮಂಚು.
2: ಏನಿಲ್ಲ, ಆಮೇಗ ನೋಡೋಣ. ಸೊ ಸ್ನೇಹಿತರೇ, ಯವ್ವ ದೇವ್ರ, ಚಂದ್ರಕಾಂತ್ ಬಡಗಾವಿ ಅವರು ಇಂಥ ಮೆಸೇಜ್ ರಿಸ್ಕ್ನ್ಯಾಗ ಮಾಡಬೇಡ್ರಿ, ಇಲ್ಲೇ ನಿಂತಾಳು ನಮ್ಮ.
0: ಏನು ಮಾಡ್ಯಾರ ತೋರಿಸ್ರಿ ಮಂಜುನಾಥ್ ಸರ.
2: ಏನು ಮಾಡಿಲ್ಲ, ಒಂದು ನಿಮಿಷ.
0: ಹೂ, ಶಿರಡಿ ಸಾಯಿಬಾಬಾ, ನೀವು ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಿ ಮಂಜುನಾಥ್ ಸರ?
2: ಏನಿಲ್ಲ, ಅವ್ರು ಏನು ಮೆಸೇಜ್ ಮಾಡಿಲ್ಲ. ಹಿಂಗೆ ಜಾಕೆಟ್ ಚಲೋ ಸಿಗ್ತದಂತ್ರಿ, ಅಲ್ಲಿ ಹೋಗಿ ತೊಗೊರಿ, ಅವ್ರು ಕೊಡಿಸ್ತಾರೆ ನೋಡ್ರಿ. ಚಂದ್ರಕಾಂತ್ ಬಡಗಾವಿ ಅವರು ಕೊಡಿಸ್ತಿರಲ್ಲ. ಹಾಂ, ಓಕೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ಶಿರಡಿ.
1: ಮಂಚು, ಗೊತ್ತಾತಲ್ಲ ಈಗ ಹೆಂಗೈತೆ ನಮ್ಮ ಜೀವನ
0: ಅಂದ್ರೆ. ಏನು ಹೇಳ ಅದ್ರ ಅರ್ಥ ಏನಂತ ನನಗೆ ಹೇಳ್ಬೋದಾ ನೀವು?
1: ಮಂಜು ಹಾಡತ್ತಪ್ಪ.
2: ತೊಂದರೆ ಇಲ್ಲ ಪಂಕಜ, ಯಾರು ರಿಕ್ವೆಸ್ಟ್ ಮಾಡಿದ್ದಂತ ಮರೆತು ಬಿಟ್ಟು ನೋಡ್ರಿ. ಓ, ಈ ಹಾಡು ಈ ಗುರುವೇನ ನಮ್ಮ ಇವರ ಪ್ರೀತಿಯ ಚಂದ್ರಕಾಂತ್ ಬಡಗಾವಿ ಅವರೇ ರಿಕ್ವೆಸ್ಟ್ ಮಾಡಿರುವ ಹಾಡು, ಪ್ರಸಾರ ಮಾಡ್ತಾ ಇದ್ದೇನೆ ನಿಮ್ಮದು. ಇದಾದ ತಕ್ಷಣ ನೀನೇ ರಾಜಕುಮಾರ ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿಜಯಲಕ್ಷ್ಮಿಯವರು. ವಿಜಯಲಕ್ಷ್ಮಿಯವರು ಮಸಲಕ್ಷ್ಮಿಗೆ ನಮಸ್ಕಾರ ಹೇಳ್ತಾ ಇದ್ದಾರೆ, ಹಾಗೆ ನಮ್ಮ ರೇಣುಕಾ ಕಾಮ್ಕರ್ ಕೂಡ ನಮಸ್ಕಾರ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಜನ ಪ್ರೀತಿಯಿಂದ ನಮಸ್ಕಾರ. ಅದನ್ನು ಬಿಟ್ಟು ನೀವು ಬರೀ ಏನು ಅವ್ರು ಅಂದ್ರು ಏನು ಇವರು ಅಂತ.
0: ಎಲ್ಲ ಮಹಿಳೆಯರಿಗೆ ನಮಸ್ಕಾರ. ಆದ್ರೇನು ಚಂದ್ರಕಾಂತ್ ಬಡಗಾವಿ ಏನು ಹೇಳಿದ್ರು
2: ರೇ? ಓಕೆ, ಕಾರ್ಯಕ್ರಮದಲ್ಲಿ ವಿಜಯಕುಮಾರ ಬಸ್ಮೆಯವರ ಗೀತೆ, ಅದಾದ ತಕ್ಷಣ ಬಾ ಇವರು ಆ ದೇವರ ಹಾಡಿದು ನಮ್ಮ ರಾಜಶ್ರೀಯವರು, ಜೈ ಶ್ರೀರಾಮ್ ಅಂತ ಹೇಳಿ ಈ ಒಂದು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಿನ್ನಿಂದ ಲೇಖನ ಸಂದು ಶುರುವಾಗಿದೆ, ರೇಣುಕಾ ಕಾಮ್ಕರ್ ಅವರ ಹಾಡು. ವಾರದ ಕೊನೆ ದಿನ ಅಪ್ಪು ಸರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ರಾಮ ಅಂತ ಕೃಷ್ಣ ಅಂತ. ಎಸ್, ಆಯ್ತ್ರಿ ನಮ್ಮ ವಿನೋದ್ ಅವರೇ, ನಿಮಗೋಸ್ಕರ ಆ ಹಾಡನ್ನು ನಾನು ಪ್ರಸಾರ ಮಾಡುವೆ. ಡೋಂಟ್ ವರಿ, ಅದು ಅಜಯ್ ಚಿತ್ರದ ಹಾಡು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ನಿಮ್ಮೆಲ್ಲರ ಪ್ರೀತಿ ಆರಾಮರಾಜು ಜೊತೆ ಮಸ್ಲಕ್ಷ್ಮಿ ಅವರು ಬಂದರ.
0: ಹಂಗ್ಯಾ ಕೇಳಾಗತ್ತೀರಿ, ಮೊದಲಂದೇ ಹೆಸರು ತಗೋಬೇಕ್ರಿಪ್ಪ ಮಂಜುನಾಥ್ ಸರ.
2: ನಿಮ್ಮೆಲ್ಲರ ಪ್ರೀತಿಯ ಮಸ್ತ್ ಲಕ್ಷ್ಮಿ ಬಂದಿದ್ದಾರೆ. ಸೊ ಬನ್ನಿ, ಭಾಗವಹಿಸಿ. ಇದು ನಿಮ್ಮೊಂದಿಗೆ ನಾವು ಪವರ್ ಸ್ಟಾರ್ ಸ್ಪೆಷಲ್ ಕಾರ್ಯಕ್ರಮ.
1: ನನ್ನ ಮರ್ತೇ ಇರಲಿ ಬೇಡ, ನನ್ನ ಮರೀನಿ ಮಂಜು, ನನ್ಗೆ ಮರಿ ಮೊದ್ಲು ಹೆಂಡತಿಗೆ. ಯವ್ವ ದೇವ್ರ, ಏನು ಹೇಳ್ದು ಮಂಜು, ಜಲ್ದಿ ಹಚ್ಚೋ ಮರ ಚಂದ್ರಕಾಂತ್ ಬಡಗಾವಿನ ಜಲ್ದಿ ಮುಗಿಸಪ್ಪ.
0: ಅದು ನನಗೆ ಗೊತ್ತಾಗ್ತಾ ಇಲ್ಲ, ಏನು ಅವ್ರು ಏನೂ ಹೇಳಿದ್ರಲ್ರಿಪ್ಪ.
1: ಏನು ಹೇಳಿಲ್ಲ, ಅವ್ರ ಕಡೆ ಜಾಕೆಟ್ ಚಲೋ ಐತಿ ಮಂಜು, ಹೌದಲ್ಲ?
2: ಹ್ಞೂ, ಜಾಕೆಟ್ ಚಲೋ ಐತಿ, ಹಾಡು ಚಲೋ ಐತ್ರಿ. ಕೇಳಿರಿ ಕೇಳಿ ಜಲ್ದಿ ಕೇಳ್ರಿ.
3: ಅರೆ ಪಿಂಕು.

0: ಅಪ್ಪ ಮುಗಿತ್ರಿ ಚಂದ್ರಕಾಂತ್ ಬಡಗಾವಿ ಅವರ ಹಾಡು.
1: ಜಲ್ದಿ ಮುಗಸ, ಏ ಜಲ್ದಿ ಮುಗಿಸಿಯೇ ಚಂದ್ರಕಾಂತ್ ಬಡಗಾವಿ ಅವರ, ಆಮೇಲೆ ಸಿಗೋಣ. ಧನ್ಯವಾದ ಅವ್ವ.
0: ಕಾರ್ಯಕ್ರಮದಲ್ಲಿ ಯಾರ್ದೈತಿ ಹಾಡ ಮರ್ತು ಹೋದ್ ನೋಡ್ರಿ.
2: ಹಿಂಗ್ಯಾಕೆ ಮಾಡ್ತೀರಿ ಮಂಜುನಾಥ್ ಸರ್? ಎಲ್ಲರ ಮುಂದೆ ನಾನು ಬಂದೇನೆ ಭಾಳ ದಿನ ಆದ ಕೂಡಲೇ ನೀವು ನನಗೆ ಭಾಳ ಕಾಡಿಸ್ತೀರಿ ಬಿಡ್ರಿಪ್ಪ.
0: ಕಾಡಿಸೋದಿಲ್ಲ, ನಾ ನೀವು ಕೇಳೋ ಪ್ರಶ್ನೆಗೆ ಅಂಜಾಕತ್ತೀವ್ರಿಪ್ಪ.
2: ಅಂಜೋದು ಯಾಕೆ? ನಾ ಅದಕ್ಕೆ ಹೇಳಾಕತ್ತೀನಲ್ರಿ, ಅವ್ರು ಏನು ಹೇಳಿದರು?
0: ಅವ್ರು ಜಾಕೆಟ್ ಕೊಡಿಸ್ತಾರೆ ಅಂತ ಹೇಳ್ದ ಅಲ್ರಿ, ಏನು ಕೊಟ್ಟು ಚಲೋ ಸಿಗ್ತದೆ ಅಂತ ಮುದ್ಗನಾಗ. ಅವ್ರ ಪಾಕಿಟ್ನ್ಯಾಗಿಂದ ರೊಕ್ಕ ಇಲ್ಲ ಅಂದ್ರೂ ಫೋನ್ಪೇ, ಗೂಗಲ್ ಪೇ, ಬೆಡ್ ಪೇ, ಹ್ಯಾಸ್ಗಿ ಪೇ ಎಲ್ಲ ಮಾಡ್ತಾರಂತ್ರಿ. ಒಟ್ಟು ಅವ್ರು ಮಾಡ್ತಾರೆ ನೋಡ್ರಿ.
2: ಹೌದು ಹಂಗ? ಓಕೆ,
0: ಹ್ಞೂ ಆಯ್ತಾಯ್ತು,
1: ಮೋಗೈತೆ ನಡಿ ಮಂಚು, ಮುಂದೆ ಹಾಕ್ಸೋ ಮಾರಾಯ.
0: ಮುಂದೆ ಹೋಗೋಣ. ಕಾರ್ಯಕ್ರಮದಲ್ಲಿ ಬಂದಿದೆ ಈ ಗೀತೆ ನನಗೋಸ್ಕರ ಅಂತ ಹೇಳಿ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡು. ವಿಜಯಲಕ್ಷ್ಮಿ ಅವರ ಈ ಒಂದು ಪ್ರೀತಿಗೆ ಧನ್ಯವಾದ. ರಾಜ್ಕುಮಾರ ಚಿತ್ರದ್ದು ಬೊಂಬೆ ಹೇಳುತ್ತೈತೆ, ನೀನೇ ರಾಜ್ಕುಮಾರ. ಹಾಗೆ ಮಸ್ತ್ ಲಕ್ಷ್ಮಿ ಅವರು ಬಂದಿದ್ದಾರೆ ಆ್ಯಂಡ್ ಆರಾಮರಾಜು ಬಂದಿದ್ದಾರೆ, ಅದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಅವರಿಗೂ ಧನ್ಯವಾದ, ತಮ್ಮ ಪ್ರೀತಿ ತೋರಿಸ್ತಿರಲ್ಲ ಆತ್ಮೀಯ ಸ್ನೇಹಿತರೆ ಇವರಿಬ್ಬರಿಗೂ, ಅದಕ್ಕೆ ಧನ್ಯವಾದ. ಹಾಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿಜಯಕುಮಾರ ಭಸ್ಮಿ ಅವರದು. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ವಾರದ ಕೊನೆ ದಿನ ಪವರ್ ಸ್ಟಾರ್ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ನಮ್ಮ ಹೃದಯದಲ್ಲಿ ಸದಾ ಇರ್ತಾರೆ. ಹಾಗೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ, ಅವರು ಅಭಿನಯಿಸಿರುವ ಚಿತ್ರದ್ದು ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿದಿರ, ಹಾಡನ್ನು ಕೇಳಿ ಮಜಾ ಮಾಡಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆ ಗೀತೆಗಳು ಕೇಳಿದ್ರಲ್ಲ, ಹುಸಿರಾಗುವೆ ಬಾಯ್ ವಿಜಯ್ ಕುಮಾರ್ ಭಸ್ಮೆ. ಅದಾದ ತಕ್ಷಣ ರಾಜಶ್ರೀ ಅವರ ಗೀತೆ ಈಗ ತಾನೇ ಕೇಳಿದ್ರಿ. ನೀರು ತುಂಬುತ್ತಾ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ನಿನ್ನಿಂದಲೇ ಅನ್ನೋ ಒಂದು ನಮ್ಮ ಪ್ರೀತಿ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಹಾಡು. ಮಿಲನ ಚಿತ್ರದ್ದು, ಮಿಲನ ಎಷ್ಟು ಬಾರಿ ನೋಡಿದ್ರು ಕಮ್ಮಿ. ಅಜಯ ಚಿತ್ರದ ಗೀತೆಯೊಂದಿಗೆ ವಿನೋದ್ ಅವರು ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಇದಾದ ತಕ್ಷಣ ಸ್ನೇಹಿತರೆ ಲಕ್ಷ್ಮಿ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ.
1: ಮೆಸೇಜ್
0: ನೀವು ಅಂತ ಹೇಳಿಲ್ಲ, ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಲಕ್ಷ್ಮಿ ಅವರು.
1: ಓ ಹಂಗ, ನಾನು ಯಾಕೆ ಮೆಸೇಜ್
2: ಮಾಡಪ್ಪ? ಪಾಪ ಹುಡುಗ ಮಾತಾಡಕ್ ಬಿಡ. ಏನವ?
0: ಹಾ, ಸೊ ಎಲ್ಲಿದ್ ನಾನು ಮರ್ತು ನೋಡ್ರಿಪ್ಪ.
1: ಮಂಜು ಸರ್, ನೀವು ನನ್ನ ಮೇಲೆ ದ್ವೇಷ ಹಾಕಕ್ಕೆ ನನ್ನ ಮೇಲೆ ಇದು ಕಾರಣ, ನಾನು ಕಾರಣ ಏನ್ರಿಪ್ಪ?
0: ನೀವಲ್ರಿ.
3: ಓ ಸಾಯಿ ಬಾಬಾ.
4: ಚಂದ್ರಕಾಂತ್ ಬಡ್ಗಾವಿ ಅವರೇ, ಭೇಟಿ ಆಗ್ರಿ ನೀವು, ಭಾಳ ಕೆಲಸ ಆಯ್ತು ನಿಮ್ಮ ಜೊತೆ.
0: ಹಾ ರಾಮ ಅಂತ, ಎಲ್ಲಿದ್ನಿ? ಬಾರೇ ಬಾರೇ ಬಾಯ್ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರಿ ನಮ್ಮ ಲಕ್ಷ್ಮಿಯವರು. ಸೊ ಆ ಗೀತೆ ಅವ್ರಿಗೋಸ್ಕರ ಬಾರಿ ಬಾರಿ. ಅದಾದ ತಕ್ಷಣ ಸ್ನೇಹಿತರೆ ಕಣ್ಣು ಕಣ್ಣು ಅನ್ನೋ ಒಂದು ಗೀತೆ ಈ ಕಾರ್ಯಕ್ರಮದಲ್ಲಿ ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ರೆ ಶ್ರುತಿ ಅವರು. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ನಮ್ಮ ಪ್ರೀತಿಯ ಪವರ್ ಸ್ಟಾರ್, ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಆಗಿದೆ. ಶುಭ ಶನಿವಾರ. ಸೊ ಮಾಸ್ ಲಕ್ಷ್ಮಿ ಆರಾಮರಾಜು ಬಂದಿದ್ದಾರೆ. ಸೊ ನಾನು ನಿನ್ನೆ ಹೇಳಿರುವ ಮಾತು ಆ್ಯಂಡ್ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶೀತಲ್ ಅವರು ಕೂಡ ಅವರು ಅನುಭವಿಸಿದ್ದಾರೆ. ಇದರಿ ನಮ್ಮ ಆರಾಮರಾಜು ಹೇಳಿದ್ರಲ್ಲ, ಗಾಡಿ ಹೊಡೆಯುವಾಗ ಕೋಬ್ರಾ ಬೈ ಹಾವು ಹಾಕಕ್ಕೆ ಹೋಗ್ಬೇಡ್ರಿ, ಬಾಯಾಗಿಂದು ವಿಷ ಪಚ್ಚ ಅಂತ ಒಗ್ಯಾಕೆ ಹೋಗ್ಬೇಡ್ರಿ ಅಂತ. ಸೊ ಅದೇ ವಿಷಯದಲ್ಲಿ ನಮ್ಮ ಮಸ್ ಲಕ್ಷ್ಮಿನೂ ಅನುಭವಿಸಿದಾಳ್ರಿ, ಹೌದಲ್ರಿ?
2: ಏನ ಹೇಳೋದ?
1: ಅಲ್ಲ, ನಾನು ಮಾತಾಡಕ್ ಬಿಡ್ರಿಪ್ಪ. ನೋಡ್ರಿ, ನಾನು ಬೈಕ್ ಮೇಲೆ ಹೋಗಾಕತ್ತಿದ್ದೆ ಆರಾಮರಾಜು ಜೊತೆ. ವೈಟ್ ಕಲರ್ ಸಾರಿ ಹಾಕೊಂಡಿದ್ದೆ ಮಂಜುನಾಥ್ ಸರ್. ಯಾರೋ ಮುಂದೆ ಗುಟ್ಕಾ ಒಗಳಿದ್ರಿಪ್ಪ. ಆ ಇಡೀ ವೈಟ್ ಕಲರ್ ಸಾರಿನಾಗ ಗುಟ್ಕಾ ಅದು ಡಾಟ್ ಬಿದ್ದಿದ್ದು ರೀದು. ಎಲ್ಲರೂ ಅಂದ್ರೆ ಇದೇನು ಹೊಸ ಡಿಸೈನ್ ಸಾರಿ ಏನಂತ ಕೇಳಾಕತ್ತಾರ ಮಂಜುನಾಥ್ ಸರ. ಬಂಗಂತ ವಾಸ ಬರಾಕತ್ತಿತ್ರಿಪ್ಪ.
0: ನೋಡಿದ್ರೆ ಹಿಂಗೆಲ್ಲ ಆಗುತ್ತೆ.
2: ಏನ ಅಕ್ಕಿಂದ ಅಷ್ಟೇ ಕೇಳ್ತೀಯನ? ನಂದು ಕೇಳ ಮಂಚು. ನಾನು ಮುಂದೆ ಕುಂತೀನಿ ಮಂಚು. ನನಗೆ ಹೆಲ್ಮೆಟ್ ಹೆಲ್ಮೆಟ್ ಮುಂದೆ ಇನ್ನು ಕನ್ನಡಿಗೆ ಇರ್ತದ ನೋಡು, ಅದ್ರ ಮೇಲೆಲ್ಲ ಡಾಟ್ ಬಿದ್ದಾವ ಮಾರಾಯ. ಏನು ಹೇಳೋದು ಮಾರಾಯ? ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ಅನ್ನತ್ತಾರ ನಾ ಇಲ್ಲಿ ಉಗಳೇನಿ. ನಾನು ಅನ್ನತ್ತನ ಗಾಳಿದಾರ ನಂಗೆ ಬರಾಕದ. ನಾನು ಹಿಂಟಿದ ಪೂರ್ತಿ ಪಲ್ಕರ್ ನೋಡಾದ್ನ ಮಂಚು. ಎಲ್ಲ ಅದು ಇದ್ರ ರೊಕ್ಕ ಕೊಟ್ಟು ಸಿಗ್ತದೆ ನೋಡು. ಪೋಲ್ಕಾ ಡಾಟ್ ಸಾರಿ ಅಂತ ಯಾರ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು ನೋಡು ಮಂಚು. ನನ್ನ ಮಾಸ್ ಲಕ್ಷ್ಮಿದಾದ ಒಂಥರ ಕೆಂಪು ಕಲರ್ ಆಗಿತ್ತು. ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದು ನೋಡಿ ಎಲ್ಲರೂ ಕೇಳಕತ್ತಾರ.
1: ಹೌದು ಮಂಜುನಾಥ್ ಸರ, ಎಲ್ಲರೂ ಕೇಳಕತ್ತಾರ್ರಿ. ಆ್ಯಂಡ್ ಯಾರು ಸಮೀಪ ಬಂದರೆ ಎಲ್ಲಿ ಗುಟ್ಕಾ ವಾಸ ಬರಕತ್ತದ ಅಂತ ಕೇಳಕತ್ತಾರ. ನನಗೆ ಹೆಂಗೆ ಅನಿಸ್ಬೇಕ್ರಿ ಮಹಿಷಿ
0: ಯಪ್ಪ ದೇವ್ರ? ಸೊ ಸಾರಿ ಎಲ್ಲೈತ್ರ?
1: ಹೋಗ್ರಿ ಮಂಜುನಾಥ್ ಸರ, ಅದೇನು ಮಾಡ್ತೀನಿ ನಾನು, ಅದು ತೊಳ್ಯಾಕೆ ಹಾಕಿದ್ರಿಪ್ಪ. ಉಜಾಲ ಬುಜಾಲ ಹಾಕಿ ತೊಳೆದಿ ಮತ್ತೆ ಏನು ಮಾಡೋದು?
0: ಸೊ ಸ್ನೇಹಿತರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಗಾಡಿ ಹೊಡೆಯುವಾಗ ಪಚ್ಚಕ್ಕಂತ ಉಗುಳಾಕೆ ಹೋಗ್ಬೇಡ್ರಿ, ಆಜುಬಾಜು ನೋಡ್ರಿ ಪ್ಲೀಸ್, ದಯವಿಟ್ಟು ನೋಡಿ. ಹಿಂಗೆ ಹೆಣ್ಮಕ್ಳಿಗೆ ಹಿಂಗೆ ನೋಡ್ರಿ ನಮ್ಮ ಆರಾಮರಾಜುಗೆ ಎಷ್ಟು ತ್ರಾಸದ.
2: ಹೆಲ್ಮೆಟ ಗಮ್ಮ ಅನ್ನಕತ್ತದ ಮಂಜು. ಏನು ಹೇಳೋದು ಬಿಡಪ್ಪ, ಗಾಳಿ ಇರ್ತದ ಮತ್ತು ನೋಡಿ ಮಾಡ್ತಾರೆ. ಮತ್ತೆ ಅವ್ರಿಗೆ ಏನು ಹೇಳಿದ್ರೆ ಸಾರಿ ಸಾರಿ ಸಾರಿ ಇಲ್ಲ ಏನಮ್ಮ ತೋಣ ಮಾಡಲಿ ಅನ್ನಾರ.
0: ಕೋಪ ಮಾಡಬೇಡ್ರಿ. ಕಾರ್ಯಕ್ರಮದಲ್ಲಿ ರಾಮ ಅಂತ ಕೃಷ್ಣ ಅಂತ ಹೇಳಿ, ರಾಮ ಅಂತ ಕೃಷ್ಣ ಅಂತ.
2: ಆಯ್ತು ರಾಮ ಅಂತ ಕೃಷ್ಣ ಅಂತ, ಆಯ್ತಪ್ಪ ಆಯ್ತು ಆಯ್ತು. ಹಚ್ಚ
0: ಹಚ್ತೇನೆ. ಬರ್ತಾ ಇದೆ ಈ ಸುಮಧುರವಾದ ಗೀತೆ, ಕೇಳಿ ಮಜಾ ಮಾಡಿ.

0: ಮಂಚು ರಾಮ ಕೃಷ್ಣ ಎಷ್ಟು ಚಂದ ಅನ್ಸತ್ತಲ್ಲ ಹೇಳುವಾಗ.
1: ಕರೆಕ್ಟ್. ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಅವರು ಮೆಸೇಜ್ ಮಾಡಿದ್ರು, ಸೊ ಈ ಹಾಡು ಲಕ್ಷ್ಮಿ.
2: ನಾನು ಇಲ್ರಿ.
1: ಏ ನೀವಲ್ರಿಪ್ಪ, ಇಲ್ಲಿ ಲಕ್ಷ್ಮಿ ಅನ್ನೋರು ಮೆಸೇಜನ್ನು ಮಾಡಿ ಅಪ್ಪು ಚಿತ್ರದ್ದು ಬೇರೆ ಬೇರೆ ಕಲ್ಯಾಣ ಮಂಟಪಕ್ಕೆ ಬಾ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಯಾರ. ನಿಮ್ದ ಅಂತಿಕ್ಕೋತೀರೇನ್ರಿ? ಎಷ್ಟು ಜನ ನಮ್ಮ ಲಕ್ಷ್ಮೀದಾರ ನೋಡಿ ಗೊತ್ತೈತೇನ್ರಿ? ಈಗ ಇವರು ಲಕ್ಷ್ಮಿ ಒಬ್ಬರಿದ್ದಾರೆ, ಇನ್ನೊಬ್ಬರು ನಮ್ಮ ವಿಜಯಲಕ್ಷ್ಮಿ ಇದ್ದಾರೆ, ಇನ್ನೊಬ್ಬರು
0: ಯಾಡಣ್ಣ ಹೆಂಡತಿ ಮಾಸ್ ಲಕ್ಷ್ಮಿ ಒಬ್ಬಾಕಿದ್ದಾಳೆ, ಇಂಥವಳು ಒಬ್ಬಕ್ಕೆ ಅಕ್ಕಳ ಮಂಚು.
2: ಅದು ಹೌದು ಬಿಡ್ರಿ, ಯಾಕೆ ಹಂಗೆ ಹೇಳಕತ್ತೀರಿ? ಯಾ ದೃಷ್ಟಿನಾಗ ನೀವು ಹೇಳಕತ್ತೀರಿ ಅರಾಮ್ರಾಜು?
0: ಚಲೋ ಆ ದೃಷ್ಟಿಗೆ ಹೇಳಕತ್ತೇನೆ, ಎಲ್ಲರಿಗೂ ಗೊತ್ತದ ತಗೋ ಯಾ ದೃಷ್ಟಿನಾಗ ಹೇಳತ್ತ ನಾನು.
1: ಶೋಭಾ ಅವರು ತಮ್ಮ ನೆನಪನ್ನು ಹಂಚ್ಕೊಂಡಾರೆ. ಕಾರ್ಯಕ್ರಮ ಮಸ್ತು ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ನೋಡ್ರಿಪ್ಪ, ನೀವು ಬಂದಿದ್ದಕ್ಕೆ ಮಸ್ತ್ ಅನ್ನಾಗತ್ತಾರೆ ನೋಡ್ರಿ ಅವ್ರು.
0: ಏ ಪಾಪ್ ಚೆನ್ನಾಗಿ ಎಷ್ಟು ಚಲೋ ನೋಡ್ರಿಪ್ಪ. ಮತ್ತೇನ ಮಂಜು ಪರಮಾತ್ಮ ಚಿತ್ರ 2021 ಅಥರ್ವ ಪ್ರೆಗ್ನೆಂಟ್ ಇದ್ದಾಗ ಅವಾಗ ನೋಡಪ್ಪ, ಈ ಹೀರೋ ಯಾರ ನಮ್ಮ ಪವರ್ ಸ್ಟಾರ ಇವ್ರ ಪಿಕ್ಚರ ಇಡೀ ಸಹ ಕುಟುಂಬ ಹೋಗಿ ನೋಡಿ ಬಂದಾರಂದ್ರೆ ವಿಚಾರ ಮಾಡಿ ಮಂಚು.
1: ಕರೆಕ್ಟ್. ಇನ್ನು ಇವ್ರ ಥರ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಡ್ವೊಕೇಟ್ ಬ್ರಹ್ಮಣ್ಣ ಹಂಪನವರವರು, ಏನು ಮಸ್ತ್ ಲಕ್ಷ್ಮಿ, ವೆಲ್ಕಮ್, ಹೇಗಿದ್ದೀರಿ?
2: ನಾನು ಚೆನ್ನಾಗಿದೆ. ನಿಮ್ಗೆ ಭೇಟಿ ಆಗಕ್ಕೆ ಬರಬೇಕು, ನಿಮ್ಮ ಜನ್ಮದಿನ ಇತ್ತಲ್ವಾ?
1: ಹ್ಞೂ ನೋಡ್ರಿ, ಜನ್ಮದಿನಕ್ಕೆ ಭೇಟಿ ಆಗಕ್ಕೆ ಬರ್ತಾನೆ.
0: ಯಪ್ಪ ದೇವ್ರ, ಜನ್ಮದಿನಕ್ಕೆ ಹಾರ್ದಿಕ ಶುಭಾಶಯಗಳು. ನನಗೆ ಹೆಂಡತಿಗೆ ನೀವು

0: ತೋರೆ ನಿಮ್ಮ ಮನಿ ಚಂದ ಐತಂತ ಮಂಜು ಹೇಳಾಕತ್ತಿದ್ದ.
1: ಏ ಮನಿ ಭಾಳ ಚಂದ ಐತಿ,
2: ನೀವು ಯಾಕ್ರಿ ನನಗೆ ಅವ್ರಿಗೆ ತಗೋ ಅನ್ನಕತ್ತೀರಿ? ಅವಾಗ ಮೋದ್ಗಾನೆಗೂ ನೀವು ಏನೋ ಹೇಳಿದ್ರಲ್ಲ, ನೀವು ಈಗ ಹೇಳ್ರಿಪ್ಪ.
0: ಏ ಮಂಜು, ಈಕಿನ ಬಸ್ ಮೋದ್ಗಾನೆಗ ಅಟ್ಕೈಸೈತಿ, ಓ ಮಾರಾಯ ಹಾಡು ಹಚ್ಚ.
1: ಹಾಂ ಹಾಡಿಸ್ತೇನೆ. ಅಡ್ವೊಕೇಟ್ ಪ್ರಮೀಳ ಹಂಪನವರವರೇ, ಇವತ್ತು ಪವರ್ ಸ್ಟಾರ್ ಸ್ಪೆಷಲ್ ಅಂದರೆ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ ಹಾಡೇನಾದರೂ ಇದ್ರೆ ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರುತಿ ಅವರದು, ಅದಾದ ತಕ್ಷಣ ಗುಬ್ಬಚ್ಚಿ ಗೂಡಿನಲ್ಲಿ. ಈ ಗೀತೆ ಉಮೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಹಾಡನ್ನು ಕೇಳಿ ಮಜಾ ಮಾಡಿ.
2: ಮಂಜುನಾಥ್ ಸರ್, ಮೋದ್ಗಾದ್ ಏನು ಹೇಳಿದ್ರು ಅವರು?
1: ಹಾಡು ಕೇಳ್ರಿಪ್ಪ.
0: ನೋಡಿದೆ ಮಂಜು, ಮದುವೆ ಮಾಡ್ಕೊಂಡು ನೋಡಿ ಗೊತ್ತಾಗ್ತದಾ.

0: ಅರಸು ಅನ್ನೋ ಒಂದು ಚಿತ್ರ ನನಗೆ ಬಹಳ ಇಷ್ಟವಾದ ಚಿತ್ರ.
1: ನನಗೂ ಕೂಡ ರೀ ಮಂಜುನಾಥ್ ಸರ್, ಅದ್ರಾಗ ಎಷ್ಟೆಲ್ಲ ಕಲೆ ಯಾಕೆ ಸಿಗ್ತದಲ್ರಿಪ್ಪ?
2: ಕಲಿ ಏನಾದರೂ ಕಲಿ, ಕಲ್ ತರು ಹೋಗ.
0: ನೀವು ಯಾಕೆ ರೀ ಕೋಪ ಮಾಡತ್ತೀರಿ?
2: ಏ ಅಲ್ಲ, ಒಳ್ಳೆ ವಿಷಯ ಕಲಿಬೇಕು ಮಂಜು. ಎಲ್ಲ ಚಿತ್ರ ನಮ್ಮ ಅಪ್ಪು ಸರ್ದ ಏನಾರು ಒಳ್ಳೇದಿರ್ತದೆ, ನಾನು ಹೆಂಡತಿ ಕಲಿ ಅನ್ನಾಕತ್ತನೋ ಮಾರಾಯ. ಅಷ್ಟ
1: ಇವ್ರು ಬಿಡ್ರಿ ಮಂಜುನಾಥ್ ಸರ್, ಇವ್ರಿಗೆ ಒಂದು ಅವಕಾಶ ಬೇಕು, ಅಪಮಾನ ಮಾಡಕ್ಕೆ ಅಷ್ಟು ಅವಕಾಶ ಬೇಕು. ಇವ್ರು ಮೋದಗಾದಿಂದ ಏನು ಮೆಸೇಜ್ ಮಾಡ್ಯಾರ, ಅವ್ರು ನಗಾಕತ್ತಾರೇನ್ರಿಪ್ಪ?
0: ನಗಾಕತ್ತಾರಂದ್ರೆ ಇದು ನಮ್ಮ ಮೂರು ಜನದ ನಡ್ದದಲ್ರಿ, ಅದಕ್ಕೆ ಹೇಳಿ ನಗಾತಾರ.
1: ಅದಕ್ಕೆ ನಗಾತಾರು, ಏನು ಬೇರೆ ವಿಷಯಕ್ಕೆ ನಗಾಕತ್ತಾರ ಅವ್ರ?
0: ಬೇರೆ ವಿಷಯಕ್ಕೆ ಅಲ್ರಿ, ಅವ್ರು ಎದಕ್ಕೂ ನಗ್ತಾ ಇಲ್ಲ. ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಆತ್ಮೀಯರೇ. ಲಕ್ಷ್ಮಿ ಅವರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹೆಂಗ್ರಿ ಆರಾಮರಾಜು, ಏನು ತಿಂತೀರಿ ನೀವು?
2: ಅದ ಹಣ್ಣಿನ ಮದುವೆ ಮಾಡ್ಕೊಂಡು ನೋಡಿ ಗೊತ್ತಾಗ್ತದ.
1: ಯಾಕ್ರಿ ಹಿಂಗೆ ಹೇಳ್ತೀರಿ? ಏನು ಹೇಳಿದ್ರಿ ನೀವು? ನಾನು ಹೊರಗಿಂದ ಬರಕ್ಕೆ ಲೇಟ್ ಆಯ್ತಲ್ಲ, ಅದಕ್ಕೆ ಇದೆಲ್ಲ ಆಗೈತಿ. ಏನಾಗೈತಂತ ಹೇಳ್ಬೋದಾ?
2: ಏ ಮಂಚು, ಜಾಕೆಟ್ ಬಗ್ಗೆನೋ ಐತಂತ ಹೇಳ. ಚಂದ್ರಕಾಂತ್ ಬಡಗಾವಿ ಅವರೇ, ದಯವಿಟ್ಟು ಮೆಸೇಜ್ ಮಾಡ್ರಿ, ಹೇಳ್ರಿ ಮಸ್ತ್ ಲಕ್ಷ್ಮಿ ಜಾಕೆಟ್ ಬಗ್ಗೆನೋ ಹೇಳಾಕತ್ತಿದ್ನಂತ ಹೇಳ. ಅದು ಜಾಕೆಟ್ ಅಂತ ಕೂಡಲೇ ಬೇರೆದಲ್ಲ, ರಿಯನ್ಕೋಟ್ ಜಾಕೆಟ್ ಅಂತ ಹೇಳ್ರಿ ಅವ್ವ. ಮೆಸೇಜ್ ಮಾಡಕ್ಕೆ ಹೇಳೋ ಮಾರಾಯ.
0: ಕೇಳಿರ್ಬೋದವ್ರ, ನನಗ ಸುಸ್ತಾತ್ರಿ. ಅರಸು ಚಿತ್ರದು ಗೀತೆ, ಶ್ರುತಿ ಅವ್ರದ್ದು, ಇದಾದ ತಕ್ಷಣ ಉಮೇಶ್ ಅವ್ರದ್ದು, ಅದಾದ ತಕ್ಷಣ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನವರು. ಅವರು ಹಾಲಿಡೇಸ್ ಎಂಜಾಯ್ ಮಾಡ್ತಾ ಇದ್ದಾರೆ, ಮಸ್ತ್ ಲಕ್ಷ್ಮಿ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದಾರೆ, ಪಾಠಶಾಲಾ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ, ಬನ್ನಿ ಕಾರ್ಯಕ್ರಮದಲ್ಲಿ ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ಸೊ ಇದು ಯಾರಿಪ್ಪ? ಪ್ರಸಾದ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಮಂಜುನಾಥ್ ಸರ್, ಆರಾಮ್ ರಾಜು, ಮಸ್ತ್ ಲಕ್ಷ್ಮಿಗೆ ನಮಸ್ಕಾರ. ಮಸ್ತ್ ಲಕ್ಷ್ಮಿ ಅವರ ಬಿಳಿ ಸೀರೆ ಸಿಗುತ್ತಾ? ಎಲ್ಲಿದೆ ಡಿಸೈನ್? ನಾಳೆ ಭಾಳ ನಕ್ಕೇವ್ರಿ ನಾವಂದು.
1: ಅಯ್ಯೋ ಪ್ರಸಾದ್ ಅವ್ರಿ, ಏನು ಹೇಳ್ತೀರಿ ಬಿಡ್ರಿಪ್ಪ. ಉಜಾಲ ಹಾಕಿದ್ವಿ, ಕಂಫರ್ಟ್ ಅಂತ ಏನೋ ಇರ್ತದಲ್ರಿ, ಅದು ಹಾಕಿದ್ವಿ, ಅವಾಗ ಅದು ವಾಸ ಹೋಗೈತ್ರಿಪ್ಪ. ಮಂಜುನಾಥ್ ಸರ್, ನನಗಂತೂ ಸಾಕಾಗೈತಿ, ಇದು ಗುಟ್ಕಾ ತಿಂದ ಬಾಯಿ ಕೊಡ್ಸೋರಿಗೆ ಯಾರು ಹೇಳ್ತಾರಿಪ್ಪ?
0: ಕರೆ ಬಿಡ್ರಿ ಪ್ರಸಾದ್ ಅವ್ರಿಗೆ, ಅದು ಸಾರಿ ಬೇಕಂತ ಕೊಟ್ಟು ಬಿಡ್ರಿ.
1: ಇವು ಹೋಗ್ರಿಪ್ಪ, ನೀವು ಏನು ಹೇಳ್ತೀರಿ ಪ್ರಸಾದ್ ಅವ್ರಿಗೆ? ಅಕ್ಕ
0: ಇರ್ಬೋದು, ಅವ್ರೇ ತಂಗಿ ಅಕ್ಕ ಅಥವಾ ಹೋಲಿ ಹುಣ್ಣಿಮೆಗೆ ಅವ್ರದ್ದು ಅಥವಾ ಓಲ್ಡ್ ಮ್ಯಾನಿಗೆ ಹಾಕಬೇಕು.
1: ಅಯ್ಯೋ ಅದು 1000 ಸಾರಿ, ಹೋಳಿ ಹುಣ್ಣಿಮೆ ಓಲ್ಡ್ ಮ್ಯಾನಿಗೆ ಹಾಕ್ತೀರಿಪ್ಪ?
2: ನಿನಗ ಹಾಕ್ಬೇಕದ, ಇರ್ಲಿ
1: ನೋಡಿರಿ ಮಂಜುನಾಥ್ ಸರ್, ಏನು ಹೇಳ್ತಾರೆ ನೋಡ್ರಿ ಅವ್ರ.
0: ಏ ಅಳಬ್ಯಾಡ್ರಿ ಅವ್ವ, ಏ ಯಾಕ್ರಿ ಹಿಂಗೆ ಹೇಳಾಕ್ತಿರಿ?
2: ಏ ಹಂಗಲ್ಲ, ಇಕ್ಕಿಂದ ಬಟ್ಟೆ ಓಲ್ಡ್ ಮ್ಯಾನಿಗೆ ಹಾಕಾಕಂತ ಹೇಳಿದ್ದೆ ಮಂಜು, ನಾನ ಏನೋ ಮಿಸ್ ಆತ್ಲ ಅವ.
0: ಮಿಸ್ ಆತ್ರಿ ನನಗಿಲ್ಲಿ ಹಾರ್ಟ್ ಬೀಟ್ ಮಿಸ್ ಆದ
1: ಮಂಜುನಾಥ್ ನೋಡ್ರಿ ಅವ್ರೆ.
0: ಏ ಅಳಬ್ಯಾಡ್ರಿ, ಕಾರ್ಯಕ್ರಮದಲ್ಲಿ ಮುಂದೆ ಹಾಡು ಕೇಳ್ರಿ, ಎಂಜಾಯ್ ಮಾಡಿ. ಸ್ನೇಹಿತರ ದಿಸ್ ಇಸ್ ಪವರ್ ಸ್ಟಾರ್ಸ್. ಯಪ್ಪ ದೇವ್ರ.

0: ಅನ್ನದಾತ ಅಂತ ಕೂಡಲಿನ ಕಮ್ಮಿ ಮಾಡಿದ್ ನೋಡಿವ, ನನಗ ಖುಷಿ ಅನ್ಸ್ತದ ಮಂಚು ಈ ಹಾಡು ಕೇಳಿ. ಪ್ರಮೀಳಾ ಅಂಪನವ್ರು ಅವ್ರಲ್ಲ ಇದು ಹಾಡ.
1: ಅವರ ರಿಕ್ವೆಸ್ಟ್ ಮಾಡಿದ್ದು ಇಲ್ಲಿ ನೋಡ್ರಿ, ಇಲ್ಲಿ ವಾಟ್ಸಪ್ನಾಗ ಇನ್ನೊಂದು ಮೆಸೇಜ್ ಮಾಡ್ಯಾರ, ಎಷ್ಟು ಚಂದ ಐತೆ ನೋಡ್ರಿ ಸಾರಿ.
0: ಏ ಪಾಪ ಎಷ್ಟು ಪ್ರೀತಿಯಿಂದ ಬೇ ನೋಡವ ನೋಡ, ಇಲ್ಲಿ ನೋಡಿ ಇದ್ರಕ್ಕ ಅವ್ರು ಮೆಸೇಜ್ ಮಾಡಕತ್ತಿದ್ರ.
2: ಓ ಇದ ಎಷ್ಟು ಚೆನ್ನಾಗಿ ಸಾರಿ, ಇದು ಮುದ್ಗ ಹೋಗೊಂಡು ಬರ್ರಿಪ್ಪ.
0: ಏ ಈಗ ಇದು ಪೆಟ್ರೋಲ್ ಇಲ್ಲ ಗಾಡಿಯಾಗ, ಪೆಟ್ರೋಲ್ ಇಲ್ಲ ಹವಾನು ಇಲ್ಲ, ಇಲ್ಲ ಇರಲಿ ಬೇಡ, ಆಮ್ಯಾಗ ಹೋಗೋಣ. ಪಾಪ ಅವ್ರು ಎಷ್ಟು ಚಂದ ಹೇಳತ್ತಾರ ನೋಡಿ, ಮಾಸ್ಟ್ ಲಕ್ಷ್ಮಿ ಅವ್ರಿಗೆ ಸ್ವಂತ ತಯಾರು ಮಾಡ್ಯಾರಂತ ಬಂಕ್ಯೂ.
1: ಥ್ಯಾಂಕ್ಸ್ ರೀ ಚಂದ್ರಕಾಂತ್ ಬಡಗಾವಿ ಅವರೇ, ಪ್ರೀತಿಯಿಂದ ನೀವು ಫೋಟೋನ ಕಳಿಸಿದ್ರೆ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಆ ಸೀರೆ. ಆ್ಯಂಡ್ ಪ್ರೀತಿಯಿಂದ ನೀವು ಇದಲ್ರಿ, ಇದಕ್ಕಲ್ರಿ ನೀವು ಮೆಸೇಜ್ ಮಾಡತ್ತೀರಿ ನೋಡ್ರಿ. ಅಲ್ಲಿ ಕ್ಲಿಯರ್ ಆಯ್ತು ನೋಡ್ರಿ, ನಮ್ಮ ಚಂದ್ರಕಾಂತ್ ಬಡಗಾವಿ ಅವರು ನಿಮಗೆ ಬರೀ ರೇನ್ ಕೋಟ್ ಅಲ್ಲ, ಇದು ಸಾರಿನೂ ಕೊಡಿಸ್ತಾರೆ ಆಯ್ತಾ?
2: ಅಯ್ಯೋ ಬಾಪ್ರಿಪ್ಪ, ನಾನು ಬಂದಿದ್ದ ಇವತ್ತು ಭಾಳ ದಿನದ ನಂತರ, ಈ ಸಾರಿಗೋಸ್ಕರ ಆದರೂ ನಾನು 100% ಬರ್ತೇನೆ ತಗೋರಿಪ್ಪ. ಮೋದ್ಗಾಗ ಹೋಗೋಣ ನಡ್ರಿಪ್ಪ ಮಂಜುನ. ಅಯ್ಯೋ ಅರಾಮರಾಜು ನಡ್ರಿ,
0: ಏನು ನಡ್ರಿ, ಪೆಟ್ರೋಲ್ ಇಲ್ಲ ಹೇಳಾಕತ್ತೇನಿ ಮತ್ತೆ ಚಾಲು. ಏ ಹಚ್ಚೋ ಹಾಡ, ನನಗೆ ಹಾಡು ಕೇಳ್ಬೇಕು ಮಂಚು.
1: ಆಯ್ತು, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನು ಧ್ವನಿ, ಇದು 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಆದರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಜಾಹೀರಾತು. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ಶುಭ ಶನಿವಾರ, ವಾರದ ಕೊನೆ ದಿನ, ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಮ್ಮ ಅಪ್ಪು ಸರ್ ಅವರ ಗೀತೆಗಳು, ಮುಂದೆ ಆಗುತ್ತೆ ಪ್ರಸಾರ, ಆದರೆ ಅದರಗಿದ ಮುಂಚೆ ಜಾಹೀರಾತುಗಳು.
3: KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-3-1-2-4-7-1-3-9, ಮೊಬೈಲ್ ಸಂಖ್ಯೆ 9-7-4-0-6-3-9-7-0-2, ವೆಬ್ಸೈಟ್ www.kleefarm.edu.
4: Seasons change, but your brilliance is timeless. P&G brings you the exclusive change of season offer.
5: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
4: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
6: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
7: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
8: ಹಂಗಲ್ಲ, ಅದೈದ ಕೆಲ್ಸ.
7: ಯಾಕ ಮುಖ ಹೇಳದತ್ತಲ್ಲ?
8: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
7: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಲಿ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ, ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
8: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08-3-1-2-5-1-5-3-0 ಮತ್ತು 08-3-1-2-4-7-3-7-7, ಎಕ್ಸ್ಟೆನ್ಷನ್ 1-5-3-0.

0: ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಈ ಒಂದು ಸುಮಧುರವಾದ ಗೀತೆ. ಗುಬ್ಬಚ್ಚಿ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅನ್ನೋ ಒಂದು ಹಾಡು, ಉಮೇಶ್ ಅವರ ಗೀತೆ. ರಾಜಶ್ರೀ ಅವರೇ, ಸಿಟ್ಟೇನಿಲ್ಲ, ನಾನು ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಪ್ರಸಾರ ಮಾಡುವಾಗಲೇ ನೀವು ಹೇಳಿರುವ ಮಾತು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿದ್ದೇನೆ. ಅದು ಯಾವತ್ತಾದರೂ ಮಿಸ್ ಮಾಡಿದರೆ ಅದ್ರ ಬಗ್ಗೆ ನಾನು ಜೈ ಜೈಕಾರ ಮಾಡಿಲ್ಲ ಅಂತ ಇಲ್ಲ. ಆ್ಯಂಡ್ ಆರಾಮ್ ಲಾರ್ಜು ಮಸ್ ಲಕ್ಷ್ಮಿ ಅವರಿಗೆ ನಮಸ್ಕಾರ, ನೀವು ಹೇಗಿದ್ದೀರಾ, ಬನ್ನಿ ಮಜಾ ಅನಿಸುತ್ತೆ ಅಂತ. ಎಸ್, ಖಂಡಿತ ಅವ್ರಿಗೆ ಕರ್ಕೊಂಡು ಬರ್ತೇನೆ. ಈಗ ಒಂದು ಸ್ವಲ್ಪ ಕೋಪದಲ್ಲಿದ್ದಾರೆ ನಮ್ಮ ಆರಾಮರಾಜು ಅವರು, ಮೋದ್ಗ ಹೋಗೋ ಇದರಲ್ಲಿ ಕೂತ್ ಬಿಟ್ಟಿದ್ದಾರೆ.
1: ಅಲ್ಲ ಮಂಜುನಾಥ್ ಸರ್, ನನಗೆ ಒಯ್ಯಲಿ, ನಿಮ್ಗೆ ಏನು ಬೇಜಾರಿಪ್ಪ?
2: ಬೇಜಾರು ಏನಿಲ್ಲ, ಈಗ ಬ್ಯಾಡ, ಮಳಿ ಇಳಿ ಬರ್ತದ ಮಾತ.
1: ಮಳಿ ಮಳಿ ಮಳಿ ಇಲ್ಲ ಈಗ ನೋಡ್ರಿ, ಹೊರಗಡೆ ಹೆಂಗೈತಿ,
2: ಹಿಂಗೆ ಇಲ್ಲಿ ಸ್ವಲ್ಪ ಬಿಸಿಲೈತೆ, ಅಲ್ಲಿ ಮಳಿ ಇದ್ರೆ ಏನು ಮಾಡ್ತೀವಿ, ಬೇಡ ಈಗೆಲ್ಲ ಆರಾಮ್ ಮಸ್ತ್. ಈಗ ಹಾಡು ಕೇಳಿದ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ನಾವು ಕಚ್ಚಿ ಪುಚ್ಚಿ ಬಾ ಆಡೋಣ ಬಾ ಬಜ್ಜೆ ಬಾ ಬಾ ಬಾ ಬಾ ಜಲ್ದಿ ಬಾ.
1: ಅಯ್ಯೋ ಇವ್ರು ಹಿಂಗೆ ಯಾಕೆ ಜಗ ಹಾಕತ್ತಾರಿಪ್ಪ?
0: ಏ ಒಂದ ಇಲ್ಲೆಲ್ಲ ಮಾಡೋದಿಲ್ಲ, ಇದನ್ನೆಲ್ಲ ಆಮೇಲೆ ಮನೆಯಾಗೆ ಮಾಡ್ರಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: बच्ची।
1: ये भा भा भा बानी गुब्बच्ची वत कद्दू मुच्ची मारो ना कद्दू पुच्ची पुच्ची मारनी बानी।
2: मंजुनंसुर हिंग क्या मारो कद्दू रिपायुरा
3: रे गप्रे ಒಂದು ನಿಮಿಷ ಈಗ ಮುಂದಿನ ಹಾಡು ಅಣ್ಣ ಬಾಂಡ್ ಚಿತ್ರದ್ದು ಪ್ರಥಮೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಮಂಜುನಾಥ್ ಅವರೇ ನೀವು ಅಣ್ಣ ಬಾಂಡ್ ನಮಗೆ ನಿಮ್ಮ ಸ್ಟೇಟಸ್ ನೋಡಿ ಭಾಳ ಖುಷಿಯಾಯಿತು ಓ ಹೌದಾ ಥ್ಯಾಂಕ್ ಯು ಏನೆಂದು ಹೆಸರಿಡಲಿ ಅನ್ನೋ ಒಂದು ಹಾಡು ಆ್ಯಂಡ್ ಮಸಲಕ್ಷ್ಮಿ ಅವರು ನಿಮ್ಗೆ ಎಷ್ಟು ಜನ ಕರೆಯಾಕತ್ತಾರ ನೋಡ್ರಿ ಇಲ್ಲಿ ನಮ್ಮ ರಾಜಶ್ರೀ ಅವರು ಕರೆಯಾಕತ್ತಾರ ಅವರು ಬನ್ನಿ ಅನ್ನತ್ತಾರ ನಮ್ಮ ಶೋಭಾ ಡೌಲಿ ಅವರು ಬನ್ನಿ ಅನ್ನತ್ತಾರ ನಮ್ಮ ಮಸಲಕ್ಷ್ಮಿಗೆ ಇವ್ರು ಯಾರು ಇವರು ನಮ್ಮ ಯಾರ ವಿನಾಯಕ್ ಡೌಲಿ ಅವರು ಬಾ ಅನ್ನಕತ್ತಾರ ಹೋಗ್ರಿ ಎಲ್ಲರ ಮನೆ ಕಡೆ
1: ಏ ಹೋಗ್ರಿ ಜಲ್ದಿ ಜಲ್ದಿ ನಾ ಈಗ ನನ್ನ ಗಾಡ್ಯಾಗ ಹವಾ ಐತಿ ಪೆಟ್ರೋಲ್ ಐತಿ ಬಾ ಬಾ ಬಾ ಬಾ ಬಾ ಜಲ್ದಿ ಹೋಗೋಣ ಯಾರ ಮನೆಗೆ ಇವ್ ಶೋಭಾ ಡೌಲಿ ಬಿಟ್ಟು ಬರ್ತಾನೆ ಬಾ ಬಾ ಬಾ ಮತ್ತು ರಾಜೇಶ್ರೀ ಅವರು ಮನೆಗೆ ಬಿಟ್ಟು ಬರ್ತ ಇಟ್ಕೋರಿ ಒಂದು ಇಪ್ಪತ್ತು ಇಪ್ಪತ್ತು ದಿನ ಅಥವಾ ಒಂದು ಇಪ್ಪತ್ತು ವರ್ಷ ಇಟ್ಕೋರಿ ನೀವ ನನಗಂತೂ ಸಾಕಾಗೈತೆ ನಡೆಯೋ ಮಂಜು ರೀ
2: ಮಂಜು ಸರ ಆಯ್ತು ಬರ್ರಿ ನಾನು ಇವ್ರ ಮನೆಗೆ ಹೋಗಿ ಇದು ಬಿಡ್ತೇನೆ ನಡ್ರಿ
3: ಶಿಟ್ ಮ್ಯಾನ್ ಕು ಛೇ ಸ್ನೇಹಿತರೆ ಇಬ್ಬರು ಹೋಗಿಬಿಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ಅಣ್ಣ ಬಾಂಡ್ ಚಿತ್ರದ ಗೀತೆ ಪ್ರಥಮೇಶ್ ಅವ್ರದ್ದು ಏನಾಯಿತು ಈ ಗೀತೆ ಇದಾಗಿದೆ ನೆಕ್ಸ್ಟ್ ಬೈ ನಾಗೇಶ್ ಅದಾದ ತಕ್ಷಣ ಈ ನನ್ನ ಕಣ್ಣಾನೆ ಬಾಯ್ ಇವರು ಯಾರದು ಹೆಸರು ಪವಿತ್ರ ಅವರು ಆಲ್ ರೈಟ್ ಈ ಮೂರು ಗೀತೆಗಳಿದೆ ಕೇಳಿ ಎಂಜಾಯ್ ಮಾಡಿ ಬರ್ರಿ ಯಾಕೆ ಹೋಗಿರಿ
1: ಏ ನಾ ಬರುವುದಿಲ್ಲ ಮಂಜು ನನಗಂತೂ ಆಗೋದಿಲ್ಲ ನೋಡಪ್ಪ
2: ನಾನು ಹೋಗ್ತೇನೆ ಬಂದಿದ್ದೆ ಸರ
3: ಸ್ನೇಹಿತರೆ ನೀವು ಹಾಡನ್ನು ಕೇಳಿ ನಾನು ಮುಗಿಸಿ ಬರ್ತೇನೆ

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸೀಸನ್ಸ್ ಚೇಂಜ್ ಬಟ್ ಯುವರ್ ಬ್ರಿಲಿಯನ್ಸ್ ಇಸ್ ಟೈಮ್ಲೆಸ್. ಪಿಎನ್ಜಿ ಬ್ರಿಂಗ್ಸ್ ಯು ದ ಎಕ್ಸ್ಕ್ಲೂಸಿವ್ ಚೇಂಜ್ ಆಫ್ ಸೀಸನ್ ಆಫರ್.
2: ನೌ ಗೆಟ್ ಅನ್ ಇನ್ಕ್ರೆಡಿಬಲ್ ಡಿಸ್ಕೌಂಟ್ ಆಫ್ 10,000 rupees ಪರ್ ಕ್ಯಾರೆಟ್ ಆನ್ ದಿ ಪರ್ಚೇಸ್ ಆಫ್ ಸ್ಟನಿಂಗ್ ಡೈಮಂಡ್ ಜ್ಯುವೆಲ್ಲರಿ. ಆಲ್ಸೋ ಎಂಜಾಯ್ ಅಪ್ ಟು 20% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಆಫ್ ಗೋಲ್ಡ್ ಜ್ಯುವೆಲ್ಲರಿ ಅಂಡ್ ಅ ಫ್ಲಾಟ್ 20% ಆಫ್ ಆನ್ ಮೇಕಿಂಗ್ ಆಫ್ ಸಿಲ್ವರ್.
1: ಆಫರ್ ವ್ಯಾಲಿಡ್ ಟಿಲ್ 31st July 2026. ಹರಿ visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಕೆಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0832471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu. ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇಥೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ್, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕಂ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ್, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ್, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹಿ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ್ ದ್ಯಾ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 0831247032 ಆಣಿ 9448998331.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ಕೊನೆ ಮೂರು ಗೀತೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಈಗ ನಲ್ಲೆ ನಲ್ಲೆ ಬಿಂದಾಸ್ ಚಿತ್ರದ ಗೀತೆ ಕಾರ್ತಿಕ್ ಅವರು ರಿಕ್ವೆಸ್ಟ್ ಮಾಡಿದ್ದು, ನಿಂತಲ್ಲಿ ನಿಂದ ಲಾರೆ ಅನ್ನೋ ಒಂದು ಗೀತೆ ಮೇಘ ಅವರು ವಾಟ್ಸಪ್ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದು. ವಿನಾಯಕ್ ಡಬ್ಲಿ ಅವರು, ಸ್ವಚ್ಛತೆಯಿಂದ ಸಿಗುವ ನೆಮ್ಮದಿನೇ ಬೇರೆ, ಅದು ನನಗೂ ಕೇಳ್ರಿ, ನಾನು ಮನೆಯಲ್ಲಿ ಮಾಡ್ತೇನೆ. ಇವರು ಸ್ನೇಹಿತರೆ, ಮನೆಯಲ್ಲಿರೋ ಎಲ್ಲ ವಿಷಯಗಳು, ಎಸ್ಪೆಷಲಿ ಪಾಯ್ಕಾಣೆ ಸಾಫ್ ಮಾಡೋದು, ಪಾಯ್ಕಾಣೆ ಆ ಬಚ್ಚಲ್ನಲ್ಲಿ ಇರೋ ಬಚ್ಚಲ್ ಮನೆ ಬಕೆಟ್ ಕೂಡ, ನಾನು ಹೋದ ವಾರ ಬಚ್ಚಲ್ಲ ನಮ್ಮ ಮನೆಯಲ್ಲಿ ಜಾರಿ ಬೆನ್ನು ನೋವು ಆಗಿ ಭಾಳಷ್ಟು ಆಗಿತ್ರಿ. ಅಂಥ ಸಂದರ್ಭದಲ್ಲಿ ಕಾಳಜಿ ಜಾಗ್ರತೆಯಿಂದ ಮಾಡಿ. ಆ್ಯಂಡ್ ನಿಜವಾಗ್ಲೂ ಈ ಲೈನ್ ಇದೆ ಅಲ್ಲ, ಸ್ವಚ್ಛತೆಯಲ್ಲಿ ಸಿಗೋ ನೆಮ್ಮದಿನೇ ಬೇರೆ, ಈ ಒನ್ ಲೈನ್ನಲ್ಲಿ ಕಾರ್ಯಕ್ರಮನೇ ಮಾಡ್ಬೋದು ನಾನು, ನಿಜ. ಆ್ಯಂಡ್ ಆತ್ಮೀಯರೇ, ಮತ್ತೊಂದು ಗೀತೆ, ಥರ ಥರ ಥರ ಥರ ಒಂಥರ ಆ ಗೀತೆ ಅದಾಗಿದೆ. ಆತ್ಮೀಯರೇ, ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿದ್ದು, ಮಸ್ತ್ ಲಕ್ಷ್ಮಿ ಅವರು ಸಾರಿನ ಕೊಡ್ರಿ ನಾವು ತಗೋತೇವೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ತಾವು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ಕಾರ್ಯಕ್ರಮ ಮುಗಿಸುವೆ ಈ ಮೂರು ಗೀತೆ ಆಗಲಿ, ಆರಾಮ್ಸೆ ಕೇಳಿ ಮಜಾ ಮಾಡಿ.

ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋಕ್ಕೆ ಇಂದ್ರ ವೇಣು ಧ್ವನಿ 90.4 FM KLE ಕನಸು ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದಾನೆ ಆತ್ಮೀಯ ಸ್ನೇಹಿತರೆ ವಿನಾಯಕ್ ಡೌಲಿ ಅವರೇ. ನಾನು ಬಿದ್ದಿದ್ದು ಪದೇ ಪದೇ ನಾನು ತೊಳಿತಿರ್ತೇನೆ, ನಾನು ಬಡಕಲ್ರಿ, ತಪ್ಪು ಸಾಬೂನ್ ಮೇಲೆ ಕಾಲು ಹಾಕಿ ಜರ್ರ ಅಂತ ಜಾನವ ಇದ್ನಿ, ಆಜು ಬಾಜು ಹಿಡಿದ್ನಿ, ಬಟ್ ಎಸ್ ಬೇರೆ ನೋವು ಭಾಳ ಕೆಟ್ಟು ಬಂತು. ನಡ್ರಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಾಂಚಿ. ನಾನು ಪೈ ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲೋಬಲೋಬೋದೇ ಪೈಲ ಇನ್ನಾರ ಐ ಬಾಬಾ ನಂತರ ಗಾಯ ಬಾಜಿ ದಿನ ಕೇ ಹಾಕ್ತಾರೆ ಬಾಬಾ ಜೋ ಬಿ ದೇಗ ಮಾ ಬಾಪ್ ಕೊ ತ್ರಾ ಜಿಂದಗಿ ಮೇ ಮೋಖಲ್ಲಾಸ. ಸ್ನೇಹಿತರೆ, ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ, ಮಂಜುನಾಥ್ ಪೈ ಏನು ಹೇಳವಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯ ಬಿಟ್ಟು ಹೋಯ್ತಾ ಇರುದೆ ಇಷ್ಟ ಇರ್ಬೋದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ನಿಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಪ್ಪೋ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾರೆ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರಾದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ಹಾಂ, ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಕ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಕೌಟುಂಬಿಕವಾಗಿ ಮಹಿಳೆಯರು ಹಲವಾರು ರೀತಿಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಅದರಿಂದ ಅವರು ಯಾವ ರೀತಿ ಹೊರಗೆ ಬರಬೇಕು, ಯಾವ ರೀತಿ ಹೋರಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಕಾನೂನಿನ ಪ್ರಕಾರ ಕೌಟುಂಬಿಕ ಹಿಂಸೆ, ಕೌಟುಂಬಿಕ ದೌರ್ಜನ್ಯ, ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೇನು, ಕಾನೂನು ಅವಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರ್ ಅವರು. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ಕಾರ ಮೇಡಮ್.
0: ಸರ್, ಇವಾಗ ನಾವು ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂತಾದ್ಮೇಲೆ, ಈಗ ಕೌಟುಂಬಿಕ ದೌರ್ಜನ್ಯ ಅಂದ್ರೇನು, ಈ ಕೌಟುಂಬಿಕ ದೌರ್ಜನ್ಯದಲ್ಲಿ ಎಲ್ಲ ಅಂಶಗಳು ಬರ್ತಾ ಹೋಗುತ್ತೆ ಸರ್?
1: ಪ್ರಥಮದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಎಲ್ಲ ರೀತಿಯಿಂದ ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ, ಹಾಗೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಅತ್ಯಾಚಾರ ಅಂದರೆ ಬಲಾತ್ಕಾರ ಸಂಭೋಗ, ಅಥವಾ ಸ್ತ್ರೀ ಭ್ರೂಣ ಹತ್ಯೆ ಇರ್ಬೋದು, ಅಥವಾ ವರದಕ್ಷಿಣೆ ಕಿರುಕುಳ ಇರ್ಬೋದು, ಅಥವಾ ಮಹಿಳೆಯೊಬ್ಬಳು ತಾನು ಏನು ಕೆಲಸ ಮಾಡ್ತಾ ಇರ್ತಾಳೆ, ಸಹೋದ್ಯೋಗಿಗಳಿಂದ ಲೈಂಗಿಕ ಕಿರುಕುಳವಾದಾಗ ಈ ರೀತಿಯಾದಂಥ ಎಲ್ಲ ದೌರ್ಜನ್ಯಗಳು, ಈ ಬಾಹ್ಯವಾಗಿ ದೌರ್ಜನ್ಯಗಳು ಅದು. ಆದರೆ ಇನ್ನು ಆಂತರಿಕವಾಗಿ ಅಂದರೆ ಮನೆಯಲ್ಲಿ ಹೇಳ್ತಾ ಇರ್ತೇವೆ ಎಷ್ಟೋ ಸಂದರ್ಭದಲ್ಲಿ, ಮಹಿಳೆ ಮನೆಯಿಂದನೇ ಮೊದಲು ಸೇಫ್ ಇಲ್ಲ ಅಂಥೇಳಿ. ಅದಕ್ಕೆ ಮನೆಯಿಂದ ಸೇಫ್ ಇಲ್ಲ ಅಂತಂದಾಗ ಎಲ್ಲ ಕುಟುಂಬಸ್ಥರಲ್ಲಿ ಅಂದರೆ ಕೌಟುಂಬಿಕ ಅಂತಂದಾಗ ಎಲ್ಲರೂ ಬಂದರು, ಅದರಲ್ಲಿ ತಂದೆ ತಾಯಿ ಬಂದರು, ಹಾಗೆ ಮಕ್ಕಳು ಬಂದರು, ಗಂಡ ಬಂದ, ಎಲ್ಲರೂ ಇದ್ದಾಗ ಅದಕ್ಕೆ ಒಂದು ಕುಟುಂಬ ಅಂತೇಳಿ ನಾವು ಕರಿತೇವೆ. ಆ ಕುಟುಂಬದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತಂದರೆ ಅದಕ್ಕೊಂದು ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಇದನ್ನು ಪಿಡುಗಣೆ ಅಂತೇಳಿ ಕರಿಬೋದು ನಾವು. ಯಾಕಂತಂದರೆ ಕೌಟುಂಬಿಕ ಹಿಂಸೆಗೆ ಒಳಗಾದಂಥ ಮಹಿಳೆಯರಿಗೆ ನಮ್ಮ ಸಂವಿಧಾನ ಮತ್ತಷ್ಟು ಕಾನೂನುಗಳನ್ನು ಕೊಟ್ಟಿದೆ. ಯಾಕಂದರೆ ಈಗಾಗಲೇ ನಾವು ಹೇಳುವ ಹಾಗೆ ಡೌರಿ ಹ್ಯಾರೇಸ್ಮೆಂಟ್ ಆ್ಯಕ್ಟ್ ಈಗಾಗಲೇ ಕೊಟ್ಟಿದೆ. ಅದಕ್ಕೂ ಮೀರಿ ಕುಟುಂಬದಲ್ಲಿ ಮಹಿಳೆಗೆ ರಕ್ಷಣೆ ಒದಗಿಸುವ ಒಂದು ದೃಷ್ಟಿಯಿಂದ, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಗೆ ರಕ್ಷಣೆ ನೀಡುವ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಾನೂನನ್ನು ಸಂವಿಧಾನ ಕೊಡಮಾಡಿದೆ. ಇದರಲ್ಲಿ ಸಂವಿಧಾನದಲ್ಲಿ ಕೊಡಮಾಡಿದ ಕಾನೂನುಗಳಲ್ಲಿ ಇದು ಸಹಿತ ಬಹಳ ಮಹತ್ವದ ಕಾನೂನು ಮಹಿಳೆಯರ ದೃಷ್ಟಿಯಿಂದ ಅಂತ ಹೇಳ್ಬೋದು.
0: ಸರ್, ಇವಾಗ ನಾವು ಮಹಿಳೆಯರ ರಕ್ಷಣೆಗಂತಾನೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ 2005 ಅಲ್ಲಿ ಬಂದಂತಹ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಕಾಯ್ದೆ, ಈ ಒಂದು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆ ಬಳಲ್ತಾ ಇರಬೇಕಾದ್ರೆ ಈ ಒಂದು ಕಾಯ್ದೆ ಅವಳಿಗೆ ಯಾವ ರೀತಿ ಒಂದು ಸಹಾಯವನ್ನ ಮಾಡುತ್ತೆ ಸರ್?
1: ಕಾನೂನು ಬಗ್ಗೆ ಹೇಳಬೇಕಂತಂದ್ರೆ ಕುಟುಂಬದಲ್ಲಿ ಯಾವುದೇ ವಯಸ್ಕ ವ್ಯಕ್ತಿ ಮಹಿಳೆಗೆ ತೊಂದರೆ ಕೊಡುವುದಾಗಿರ್ಬೋದು, ಆಕೆಯ ಆರೋಗ್ಯಕ್ಕೆ ಇರ್ಬೋದು, ಸುರಕ್ಷತೆಗೆ ಇರ್ಬೋದು, ಅಥವಾ ಜೀವಕ್ಕೆ ಇರ್ಬೋದು, ಅವಯವಕ್ಕೆ ಇರ್ಬೋದು, ಅಥವಾ ಸೌಖ್ಯಕ್ಕೆ ಇರ್ಬೋದು, ಹಾನಿಯುಂಟು ಮಾಡಿದರೆ ಅದು ಹಿಂಸೆ ಆಯಿತು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬರಲಾಗ್ತದೆ. ಆಕೆಯನ್ನು ಬೆದರಿಕೆಯನ್ನು ಒಡ್ಡುವುದ್ರ ಮೂಲಕ ಅಥವಾ ಆಕೆಗೆ ಒತ್ತಾಯಪೂರ್ವಕವಾಗಿ ಯಾವುದಾದ್ರೂ ಒಂದು ಕೃತ್ಯವನ್ನು ಮಾಡಿಸುವುದ್ರ ಮೂಲಕ ಆಕೆಗೆ ಈ ರೀತಿಯಾದಂಥ ಕೌಟುಂಬಿಕ ಹಿಂಸೆಯನ್ನು ಕೂಡ ಕೊಡುವುದ್ರ ಮೂಲಕ ಆಕೆಗೆ ಹಿಂಸೆಯಾಗಿದೆ ಅಂಥೇಳಿ ನಾವು ಹೇಳ್ಬೋದಾಗಿದೆ. ಇನ್ನು ಕೌಟುಂಬಿಕ ಸಂಬಂಧದಲ್ಲಿರುವ ಯಾವುದೇ ವ್ಯಕ್ತಿ ಮಹಿಳೆಯನ್ನು ಕೌಟುಂಬಿಕ ಹಿಂಸೆಗೆ ಒಳಪಡಿಸಿದ್ದಲ್ಲಿ ಆ ಮಹಿಳೆ ಆ ಸಂಬಂಧವಾಗಿ ದೂರವನ್ನು ಕೂಡ ಕೊಡಲಿಕ್ಕೆ ಅವಳಿಗೆ ಅವಕಾಶ ಇದೆ, ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆಯೇ ಕೌಟುಂಬಿಕ ಹಿಂಸೆಗೆ ಒಳಗಾದ ಮಹಿಳೆ ತನ್ನ ದೂರನ್ನು ಸಂಬಂಧಪಟ್ಟ ಸಂರಕ್ಷಣಾಧಿಕಾರಿಗೆ ಅಥವಾ ಪೊಲೀಸ್ ಅಧಿಕಾರಿಗೆ ಅಥವಾ ಸೇವಾ ಸರಬುಜಾದಾರರಿಗೆ ಅಥವಾ ಮ್ಯಾಜಿಸ್ಟ್ರೇಟರಿಗೆ ಅಂದರೆ ದಂಡಾಧಿಕಾರಿಗಳಿಗೆ ಸಲ್ಲಿಸಬಹುದಾಗಿದೆ. ಅಂದರೆ ಬಾಧಿತ ಮಹಿಳೆ, ಈಗೇನು ವಿಕ್ಟಿಮ್ ಗರ್ಲ್ ಅಂದರೆ ಹೆಣ್ಮಗಳು ಇರ್ತಾಳೆ ವುಮನ್ನು, ಅವಳಿಗೆ ಒದಗಿಸಲಾಗುವ ಸೇವೆಗಳ ಬಗ್ಗೆ ಆಕೆಗೆ ಮಾಹಿತಿ ಒದಗಿಸುವ ಜವಾಬ್ದಾರಿ ಅಂದರೆ ಸಂರಕ್ಷಣಾಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಇರ್ಬೋದು ಅಥವಾ ಸೇವಾ ಸರಬರಾಜುದಾರರು ಇರ್ಬೋದು, ಅವರೆಲ್ಲರೂ ಕೂಡ ಅವಳಿಗೆ ಆಕೆಗೆ ಇರುವಂಥ ಹಕ್ಕು ಬಾಧ್ಯತೆಗಳ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅಥವಾ ಸೇವೆಗಳ ಬಗ್ಗೆ ಮೊದಲು ತಿಳಿಪಡಿಸಬೇಕಾಗ್ತದೆ. ಬಾಧಿತ ಮಹಿಳೆ ತಾತ್ಕಾಲಿಕವಾಗಿ ಅವಳು ಆಶ್ರಯ ವನ್ನು ಬಯಸಿದರೆ ಆಶ್ರಯವನ್ನು ನೀಡಬೇಕಾಗ್ತದೆ, ವೈದ್ಯಕೀಯ ಸೇವೆಯನ್ನು ಬಯಸಿದರೆ ವೈದ್ಯಕೀಯ ಸೌಲಭ್ಯವನ್ನು ನೀಡಬೇಕಾಗ್ತದೆ, ಉಚಿತ ಕಾನೂನು ನೆರವು ಕೇಳಿದರೆ ಉಚಿತ ಕಾನೂನಿನ ನೆರವಿನ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಬೇಕಾಗ್ತದೆ. ಅದಕ್ಕೆ ಈ ಎಲ್ಲ ಹಕ್ಕುಗಳನ್ನು ಸಹಿತ ಈ ಬಾಧಿತ ಮಹಿಳೆ ಅಂದರೆ ಹಿಂಸಾಚಾರಕ್ಕೆ ಒಳಪಟ್ಟಂತ ಮಹಿಳೆಗೆ ನೀಡಲಾಗಿದೆ ಕಾನೂನು ಪ್ರಕಾರ. ಹಾಗೆ ಬಾಧಿತ ಮಹಿಳೆ ಕೃತ್ಯಕ್ಕೆ ಒಸಗಿದ ವ್ಯಕ್ತಿಯ ವಿರುದ್ಧ ನೀಡಿದ ದೂರಿನ ವಿಚಾರಣೆಯನ್ನು ಮಧ್ಯಂತರ ಪರಿಹಾರ ಅಂದರೆ ಈಗ ದೂರು ನೀಡಿದ್ಲು ಆದರೆ ಕೆಲವೊಂದು ಪರಿಹಾರಗಳು ಬೇಕಾಗಿರ್ತದೆ ಅವಳಿಗೆ, ಆ ಮಧ್ಯಂತರ ಪರಿಹಾರಗಳನ್ನು ಕೂಡ ನೀಡಲಿಕ್ಕೆ ಈ ನ್ಯಾಯಾಲಯಗಳಿಗೆ ಅವಕಾಶ ಇರುತ್ತದೆ. ಹಾಗೆ ತನ್ನ ದೂರಿನ ವಿಚಾರಣೆಯನ್ನ ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ಮಾಡದೆ ಅದನ್ನ ಗೌಪ್ಯವಾಗಿ ಮಾಡುವಂತ ಒಂದು ಹಕ್ಕನ್ನು ಕೂಡ ಅವಳು ಪಡೆದಿರುತ್ತಾಳೆ. ಅಂದ್ರೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಅಂತ ಅಂತೀವಿ. ಅವಳಿಗೆ ಯಾವುದೇ ರೀತಿಯಾದಂತರ ಕುಟುಂಬದಲ್ಲಿ ವಿಚಿತ್ರವಾದಂತಹ ಹಿಂಸೆಗಳಾಗಿರ್ತವೆ, ಆದರೆ ಆ ಹಿಂಸೆಗಳನ್ನ ಜನರಿಗೆಲ್ಲ ಓಪನ್ ಕೋರ್ಟ್ನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುವಂತ ರೀತಿಯೊಳಗ ಮಾಡದೇನೆ ಬಹಿರಂಗಪಡಿಸದೇನೆ ಅಂದ್ರ ಈ ಗೌಪ್ಯವಾಗಿ ಈ ವಿಚಾರಣೆಯನ್ನ ಮಾಡಲಿಕ್ಕೆ ಆ ರೀತಿಯಾದಂತಹ ಹಕ್ಕನ್ನು ಸಹಿತ ಅವಳು ಪಡೆದುಕೊಂಡಿರ್ತಾಳೆ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಂಡಂತಹ ವಾಸದ ಮನೆಯಲ್ಲಿ, ಅಂದ್ರೆ ತಾನು ವಾಸವಾಗಿರುವಂತ ಮನೆಯಲ್ಲಿ ಅವಳಿಗೆ ಏನಾದರೂ ಈ ರೀತಿಯಾದಂತಹ ಹಿಂಸೆಗಳಾಗಿದ್ದರೆ ಅದಕ್ಕೆ ವಾಸದ ಮನೆ ಅಂತ ಹೇಳಿ ಕರೀತಾರೆ. ಅಲ್ಲಿ ಆಗಿರುವಂತಹ ಅಪರಾಧಗಳು ಕೂಡ ಅವಳು ಎಲ್ಲಿರ್ತಾಳೋ, ಅಂದ್ರೆ ಮಹಿಳೆಯರಿಗೆ ವಿಶೇಷವಾದಂತ ಒಂದು ಕಾನೂನು ಇದೆ. ಅದೇನಪ್ಪಾ ಅಂತಂದ್ರೆ ಮಹಿಳೆಯ ವಿರುದ್ಧ ಯಾವುದೇ ಹಿಂಸೆ ಅಪರಾಧ ಆಗಿದ್ರೂ ಕೂಡ ಅವಳು ತನ್ನ ಗಂಡನ ಮನೆಯನ್ನು ಬಿಟ್ಟು ತನ್ನ ತಂದೆ ತಾಯಿ ಮನೆಗೆ ಬಂದಿದ್ದರೂ ಕೂಡ ಅಲ್ಲಿಂದನೂ ಕೂಡ ಕಂಪ್ಲೇಂಟ್ ಎಫ್ಐಆರ್ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ವಿಚಾರ. ಅದಕ್ಕೆ ಮಹಿಳೆಗೆ ವಾಸದ ಮನೆಯಲ್ಲಿ ಇರುವಂತಹ ಸಂದರ್ಭ ಒಳಗೆ ಹಿಂಸೆ ಆಗಿದೆ, ಅವಾಗ ಅಲ್ಲಿನೇ ನಾವು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ಏನಿಲ್ಲ. ಅದಕ್ಕೆ ಅವಳು ಎಲ್ಲಿರ್ತಾಳೋ ಅಲ್ಲಿಂದನೂ ಕಂಪ್ಲೇಂಟ್ ಮಾಡುವುದು, ಅದಕ್ಕೆ ಜೀರೋ ಎಫ್ಐಆರ್ ಅಂತ ಕರೀತಾರೆ. ಆ ರೀತಿಯಾದಂಥ ಅವಕಾಶ ಸಹಿತ ಈ ಮಹಿಳೆಗೆ ನೀಡಲಾಗಿದೆ. ಕೌಟುಂಬಿಕ ಹಿಂಸೆಯ ಕಾರಣದಿಂದಾಗಿ ತಾನು ಆರ್ಥಿಕ ಹಾನಿಗೊಳಗಾದಂತಹ ಸಂದರ್ಭ ಒಳಗೆ ಅವಳು ಆರ್ಥಿಕವಾಗಿ ಹಣಕಾಸಿನ ತೊಂದರೆ ಬಂದಾಗ ಹಣಕಾಸಿನ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಹಕ್ಕನ್ನು ಕೂಡ ಅವಳು ಪಡೆದುಕೊಂಡಿರ್ತಾಳೆ. ಹಾಗೆ ಮ್ಯಾಜಿಸ್ಟ್ರೇಟ್ ಅವರ ಆದೇಶದ ವಿರುದ್ಧ ಸೆಷನ್ಸ್ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವ ಹಕ್ಕನ್ನು ಕೂಡ ಅವಳು ಹೊಂದಿರ್ತಾಳೆ ಅನ್ನುವಂತಹ ವಿಚಾರ ಈ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ಸಂರಕ್ಷಣೆ ಅಂತ ಬಂದಾಗ ಅವಳಿಗೆ ಸಂರಕ್ಷಣೆ ಕೊಡಬೇಕಾಗಿರುವುದು ಯಾರು ಅವರಿಗೆ ಸಂರಕ್ಷಣೆ ಕೊಡಬೇಕು ಈ ಕಾಯ್ದೆಯಡಿಯಲ್ಲಿ ಅಂತಂದ್ರೆ ಸಂರಕ್ಷಣಾಧಿಕಾರಿಗಳಂತ ಇರ್ತಾರೆ. ಆ ಸಂರಕ್ಷಣಾಧಿಕಾರಿಗಳಿಂದ ಒಂದು ವರದಿಯನ್ನು ಪಡೆದುಕೊಂಡು ಆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವುದರ ಮೂಲಕ ಅಥವಾ ಆ ವರದಿಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಸಲ್ಲಿಸುವುದರ ಮೂಲಕ ಈ ರೀತಿಯಾದಂತಹ ಹಕ್ಕುಗಳನ್ನು ಸಹಿತ ಅವಳು ಪಡೆದುಕೊಂಡಿರ್ತಾಳೆ ಈ ಕಾಯ್ದೆಯಡಿಯಲ್ಲಿ. ಇನ್ನು ಸಂರಕ್ಷಣಾಧಿಕಾರಿಗಳು ತನ್ನ ಕರ್ತವ್ಯವನ್ನು ಲೋಪ ಮಾಡಿದರೆ ಅವರಿಗೆ ಸಹಿತ ಈ ಕಾಯ್ದೆಯಲ್ಲಿ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಲಾಗಿದೆ. ಅದಕ್ಕೆ ಒಟ್ಟಾರೆ ಹೇಳಬೇಕಂತಂದ್ರೆ ಈ ಮಹಿಳೆ ಮನೆಯಲ್ಲಿರುವಂತಹ ಮಹಿಳೆಗೆ ಒಂದು ರೀತಿಯಾದಂತಹ ರಕ್ಷಣೆ ಸಂರಕ್ಷಣೆ ಒದಗಿಸುವ ದೃಷ್ಟಿಯಿಂದ, ಅಂದ್ರೆ ಯಾವ ರೀತಿಯ ರಕ್ಷಣೆ ಅಂತಂದ್ರೆ ಹಿಂಸೆ ವಿರುದ್ಧ ಮಹಿಳೆಯರಿಗೆ ರಕ್ಷಣೆ ಸಂರಕ್ಷಣೆ ಒದಗಿಸುವ ಒಂದು ಘನ ಉದ್ದೇಶದಿಂದ ಈ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಅಧಿನಿಯಮವನ್ನು 2005 ಜಾರಿಗೆ ತರಲಾಯಿತು.
0: ಸರಿಗ ಎಷ್ಟೋ ಸಲ ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ನಡೀತಾ ಇದ್ರು ಸಹ ಯಾವ ರೀತಿ ನಾನು ಹೋರಾಡಬೇಕು ಅಂತ ಗೊತ್ತಾಗದೆ ಒಂದು ಕೊರಗ್ತಾ ಇರುವಂತಹ ಮಹಿಳೆಗೆ ಇದು ಒಂದು 2005 ಈ ಒಂದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಒಂದು ವರದಾನ ಅಂತಾನೆ ಹೇಳಿ. ಮತ್ತೆ ಇವಾಗ ಸರ್ ಈಗ 2005 ಈ ಒಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ತಡೆ ಕಾಯ್ದೆ ಬರೋದಕ್ಕಿಂತ ಮುಂಚೆ ಅವಳಿಗಾಗಿಯಂತಹ ಕೆಲವೊಂದಷ್ಟು ಕಾಯ್ದೆಗಳಿದ್ರೂ ಸಹ ಈ ಒಂದು ಕಾಯ್ದೆ ಬರೋದಕ್ಕೆ ಕಾರಣಗಳೇನು ಸರ್?
1: ಮಹಿಳೆ ಅಂತಂದ್ಮೇಲೆ ಭಾರತೀಯರಲ್ಲಿ ಮಹಿಳೆಯರಿಗೆ ಬಹಳ ವಿಶಿಷ್ಟ ಸ್ಥಾನ ನೀಡಲಾಗಿದೆ. ಆದರೂ ಕೂಡ ಪುರುಷ ಪ್ರಧಾನ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಯಿತು. ಯಾಕಂತಂದ್ರೆ ಮಹಿಳೆಯರಿಗೆ ಮನೆಯಿಂದ ರಕ್ಷಣೆ ಇಲ್ಲ. ಮೊದಲು ಮನೆಯಂತರನೇ ರಕ್ಷಣೆ ನೀಡಿದರೆ ಮಾತ್ರ ಹೊರಗಡೆ ರಕ್ಷಣೆ ನೀಡಲಿಕ್ಕೆ ಸಾಧ್ಯವಿದೆ. ಅಥವಾ ಮನೆಯಿಂದ ಅಂದ್ರೆ ಒಂದು ಮನೆಯ ಮೊದಲ ಪಾಠಶಾಲೆ ಅಂತ ನಾವು ಅಂತೀವಿ. ಅದಕ್ಕೆ ಮೊದಲು ನಾವು ಇಲ್ಲಿಂದನೇ ನಾವು ಒಂದು ಮಹಿಳೆಯರಿಗೆ ರಕ್ಷಣೆ ಕೊಟ್ಟಿದ್ದಾದ್ರೆ ಹೊರಗೆ ಅಂದ್ರೆ ಈ ಮನೆಯನ್ನು ಬಿಟ್ಟು ಹೊರಗಡೆ ಇರುವಂತ ಏನು ಸಮಾಜ ಇದೆ ಆ ಸಮಾಜದಲ್ಲೂ ಕೂಡ ರಕ್ಷಣೆ ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಯಿತು.
0: ಅಂದ್ರೆ ಸರ್ ಇದು ಈ ಒಂದು ಕಾಯ್ದೆ ಫಿಸಿಕಲ್ ಆಗಿ ಏನಾದ್ರು ಒಂದು ವೈಲೆನ್ಸ್ ನಡೆದ್ರು ಅದ್ರ ಜೊತೆಗೆ ಏನಾದ್ರು ಇವಾಗ ಎಮೋಷನಲ್ ಆಗಿ ವೈಲೆನ್ಸ್ ನಡೆದ್ರು ಅಂದ್ರೆ ಇವಾಗ ಮಾನಸಿಕವಾಗಿ ಅವಳಿಗೆ ತೊಂದರೆ ಕೊಟ್ಟರು ಸಹ ಈ ಒಂದು ಕಾಯ್ದೆ ಅಡ್ವಾನ್ಸ್ ಆಗಿ ಅವಳಿಗೆ ಒಂದು ಪರಿಹಾರವನ್ನ ನೀಡುತ್ತೆ ಅಂತ ತಾವ್ ಹೇಳ್ತಾ ಇದ್ದೀರಿ.
1: ಹೌದು, ಅದು ದೈಹಿಕವಾಗಿ ಇರಬಹುದು ಅಥವಾ ಮಾನಸಿಕವಾಗಿ ಇರಬಹುದು, ಏನೇ ಅವಳಿಗೆ ಹಿಂಸೆ ಆಗಿದ್ರೆ ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅವಳಿಗೆ ಅವಕಾಶ ಇದೆ.
0: ಸರ್ ಈಗ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆನೆ ಕೊಡ್ಬೇಕಾ ಅಥವಾ ಅವಳ ಪರವಾಗಿ ಯಾರಾದ್ರೂ ಕೊಡಬಹುದಾ ಅಂತ?
1: ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಎಷ್ಟೋ ಸಂದರ್ಭ ಒಳಗ ಅವಳು ವೈದ್ಯಕೀಯ ಒಂದು ಸೌಲಭ್ಯ ಬೇಕಾಗಿರ್ತದೆ. ಅದಕ್ಕೆ ಎಷ್ಟೋ ಸಂದರ್ಭ ಒಳಗ ಅವಳನ್ನು ಈ ಏನು ಸಂರಕ್ಷಣಾಧಿಕಾರಿಗಳು ಇರ್ತಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅವಳನ್ನ ವೈದ್ಯಕೀಯ ಸೌಲಭ್ಯಕ್ಕಾಗಿ ಅವಳನ್ನ ಈ ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದೇ ಆದರೆ ಅವಳ ಪರವಾಗಿ ಮನೆಯ ಅಕ್ಕಪಕ್ಕದವರು ಕೊಡಬಹುದು ಅಥವಾ ಅವಳ ಪರವಾಗಿ ಅವಳಿಗೆ ಸಂಬಂಧಪಟ್ಟಂತ ಅನ್ನ ಅಥವಾ ಅಕ್ಕ ಅಥವಾ ಮಕ್ಕಳು ಅಥವಾ ಇನ್ನಾರೋ ಅವಳ ಪರವಾಗಿ ಒಂದು ದೂರನ್ನು ಕೊಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.
0: ಸರ್, ಈಗ ಹೇಳಿದ್ರಿ ಅವಳಿಗೆ ಕಾನೂನಿನ ಪ್ರಕಾರ ರಕ್ಷಣೆಯನ್ನು ಕೊಡ್ತಾರೆ, ಹಾಗೇನೆ ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಿ. ಆದ್ರೆ ಇವಾಗ ಕುಟುಂಬದಲ್ಲಿ ಈ ದೌರ್ಜನ್ಯ ಮಾಡ್ತಾರಲ್ವಾ, ಅವ್ರಿಗೂ ಕೂಡ ಕೆಲವೊಂದು ಸತಿ ಕಾನೂನು ಏನಾದ್ರೂ ವಾರ್ನಿಂಗ್ ಕೊಡ್ತಾ ಇರುತ್ತಾ, ಈ ರೀತಿ ಮಾಡಬಾರದು, ಈ ರೀತಿ ಹೊಡಿಬಾರದು ಅಂತ ಹೇಳಿ ಏನಾದ್ರೂ ವಾರ್ನಿಂಗ್ ಕೊಡ್ತಾ ಇರುತ್ತಾ?
1: ಅಂದ್ರೆ ವಾರ್ನಿಂಗ್ ಅಂತಂದ್ರೆ ಹೆಂಗಿದೆ ಅಂದ್ರೆ, ಕಾನೂನಿನಲ್ಲಿ ಅದು ಮೊದಲೇ ಸಲ ಅಪರಾಧವಾಗಿದೆಯೋ ಅಥವಾ ಎರಡನೇ ಸಲ ಅಪರಾಧವಾಗಿದೆಯೋ ಅದನ್ನು ನೋಡಬೇಕಾಗ್ತದೆ. ಮೊದಲೇ ಸಲ ಅಪರಾಧವಾಗಿದ್ದರೆ ವಾರ್ನಿಂಗ್ ಕೊಡಲಿಕ್ಕೆ ಅವಕಾಶ ಇಲ್ಲ, ಶಿಕ್ಷೆ ಪ್ರಮಾಣ ಘೋಷಣೆ ಮಾಡಲಾಗಿದೆ ಕಾನೂನಿನಡಿಯಲ್ಲಿ. ಹಾಗೆ ಎರಡನೇ ಸಲ ಅಪರಾಧ ಆದರೂ ಕೂಡ ಇದೇ ರೀತಿಯಾದಂಥ ಒಂದು ಪ್ರಮಾಣದ ಶಿಕ್ಷೆಯನ್ನು ಘೋಷಿಸಲಾಗಿದೆ, ಅದರ ಜೊತೆಗೆ ದಂಡನೂ ಕೂಡ ಹೇಳಲಾಗಿದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರವರು. ಸರ್, ಇವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟು ಒಂದು ಆದೇಶವನ್ನ ಕೂಡ ಕೊಟ್ಟಿರುತ್ತೆ, ಆ ಆದೇಶದ ವಿರುದ್ಧ ಏನಾದರೂ ಕುಟುಂಬದವರು ನಡೆದುಕೊಂಡ್ರೆ ಅವರಿಗೆ ಯಾವ ರೀತಿ ಕಾನೂನಿನ ಕ್ರಮ ಕೈಗೊಳ್ಳಾಗತ್ತೆ ಅಂತ?
1: ಅಂದ್ರೆ ಈಗಾಗಲೇ ಆದೇಶವನ್ನು ನೀಡಲಾಗಿದೆ, ಅದು ಮಧ್ಯಂತರ ಆದೇಶ ಇರಬಹುದು ಅಥವಾ ಫೈನಲ್ ಜಜ್ಮೆಂಟ್ ಇರಬಹುದು, ಅಂದ್ರೆ ಅಂತಿಮ ಆದೇಶ ಇರಬಹುದು. ಆ ಆದೇಶದ ವಿರುದ್ಧ ಏನಾದರೂ ನಡೆದುಕೊಂಡ್ರೆ, ಅಂದ್ರೆ ವಿರುದ್ಧ ಇರುವಂತಹ ವ್ಯಕ್ತಿ, ಅದು ಗಂಡ ಇರಬಹುದು ಅಥವಾ ಗಂಡನ ಮನೆಯವರು ಇರಬಹುದು ಅಥವಾ ಅಂದ್ರೆ ಅವನ ತಂದೆ ತಾಯಿ ಇರಬಹುದು, ಅವ್ರು ಯಾರೇ ಆಗಿದ್ರು ಕೂಡ ಈ ಕಾನೂನಿನ ಅಡಿಯೊಳಗೆ ಒಂದು ಸಲ ಆದೇಶ ಆದರೆ ಆ ಆದೇಶವನ್ನು ಉಲ್ಲಂಘಿಸಿದರೆ ಅದಕ್ಕೆ ಶಿಕ್ಷೆ ಪ್ರಮಾಣ ಇದೇ ಇದೆ ಮತ್ತು ಅದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರಿತೀವಿ ನಾವು. ಕಾನೂನನ್ನು ಮುರಿದರೆ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಶಿಕ್ಷೆ ಪ್ರಮಾಣ ಇದೆ.
0: ಸರ್, ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಲವಷ್ಟು ಮಹಿಳೆಯರ ಮನಸ್ಥಿತಿ ಸರಿ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಸುಳ್ಳು ಆರೋಪ ಅಂದ್ರೆ ಕಾನೂನು ನನ್ನ ಪರವಾಗಿದೆ ಅಂತ ಹೇಳಿ, ಅದು ಒಂದು ನನಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ರೀತಿ ದೂರನ್ನು ಕೊಟ್ಟಾಗ ಏಕಾಏಕಿಯಾಗಿ ಆ ಮಹಿಳೆ ಕೊಟ್ಟಂತಹ ದೂರಿಗೆ ಅನುಗುಣವಾಗಿ ಆಕ್ಷನ್ ತಗೊಳಕಾಗುತ್ತಾ ಅಥವಾ ಬೇರೆ ಯಾವ ರೀತಿ ಅಂತ? ಸರ್,
1: ಈಗ ಹಿಂಸೆಗೆ ಒಳಗಾಗಿರುವಂತ ಮಹಿಳೆ ಒಂದು ವೇಳೆ ದೂರನ್ನು ಕೊಟ್ಟಿದ್ದರೆ ಆ ದೂರಿನ ಅನ್ವಯ ಮೊದಲು ಅದು ಆ ದೂರು ಸರಿಯಾಗಿ ಇದೆಯೋ ಇಲ್ಲವೋ, ಅಂದರೆ ಕ್ರಮಬದ್ಧವಾಗಿ ಇದೆಯೋ ಇಲ್ಲವೋ ಅದರ ಬಗ್ಗೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸಂರಕ್ಷಣಾಧಿಕಾರಿಗಳು ಇರ್ತಾರೆ. ಆ ಸಂರಕ್ಷಣಾಧಿಕಾರಿಗಳು ಆ ದೂರಿನ ಬಗ್ಗೆ ಅದರ ಸತ್ಯಾಸತ್ಯತೆಗಳ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ನಂತರದಲ್ಲಿಯೇ ಆ ದೂರನ್ನು ಅಡ್ಮಿಟ್ ಮಾಡಿಕೊಳ್ಳಿಕ್ಕೆ ಅಂದರೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅದಕ್ಕೆ ಸಂರಕ್ಷಣಾಧಿಕಾರಿಗಳು ಏನಿರ್ತಾರೆ ಅಥವಾ ಅದರ ನಂತರ ಇನ್ವೆಸ್ಟಿಗೇಷನ್ ಪೊಲೀಸ್ ಅಧಿಕಾರಿಗೆ ಹೋದರೆ ಅವರು ಕೂಡ ಅದು ದೂರು ಕೊಟ್ಟಿರುವುದು ಅದು ಸತ್ಯಾಸತ್ಯತೆಯನ್ನು ಅರಿತುಕೊಂಡ ನಂತರವೇ ಆ ದೂರಿನ ಕ್ರೆಡಿಬಿಲಿಟಿ ಅಂತ ಏನು ಕರಿತೀವಿ, ಆ ಕ್ರೆಡಿಬಿಲಿಟಿ ಬಗ್ಗೆ ಕೋರ್ಟ್ನಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಚರ್ಚೆಗೆ ಬರ್ತದೆ. ಅದಕ್ಕೆ ಸಂರಕ್ಷಣಾಧಿಕಾರಿಗಳು ಏನು ವರದಿ ನೀಡ್ತಾ ಇರ್ತಾರೆ ಆ ವರದಿ ನೀಡುವುದಕ್ಕಿಂತ ಮುಂಚೆ ಆ ದೂರಿನ ಪ್ರಕಾರ ಆ ದೂರು ಸರಿಯಾಗಿ ಇದೆಯೋ ಇಲ್ಲೋ, ಕ್ರಮಬದ್ಧವಾಗಿ ಇದೆಯೋ ಇಲ್ಲೋ, ಅದು ಕಾನೂನುಬದ್ಧವಾಗಿ ಇದೆಯೋ ಇಲ್ಲೋ, ಅದು ಕಾನೂನು ಚೌಕಟ್ಟಿನಲ್ಲಿ ಕೊಂಡಿರ್ತದೋ ಇಲ್ಲೋ ಅನ್ನುವಂಥ ಎಲ್ಲದರ ಬಗ್ಗೆನೂ ಕೂಡ ಓರೆ ಕೋರೆಗಳನ್ನು ನೋಡಿ ಆಮೇಲೆ ಆ ವರದಿಯನ್ನು ನೀಡಬೇಕಾಗ್ತದೆ.
0: ಸರಿ, ಈಗ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈಗ ಪ್ರಾಥಮಿಕವಾಗಿ ದೂರನ್ನ ಕೊಡಬೇಕು ಅಂದ್ರೆ ಹತ್ತಿರದಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರೋದಿಲ್ಲ, ಹಾಗೇನೆ ಒಂದು ಹಳ್ಳಿ ಆಗಿರುತ್ತೆ, ಆ ಸಂದರ್ಭದಲ್ಲಿ ಯಾರಿಗೆ ದೂರನ್ನ ಕೊಡಬೇಕು?
1: ಈಗಾಗಲೇ ನಾನು ಹೇಳಿದೆ, ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಕಾನೂನು ಇದೆ, ಅದು ಹಿಂಸೆಗೆ ಒಳಗಾಗಿರುವಂತ ಮಹಿಳೆ ಇರಬಹುದು ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುವಂತ ಮಹಿಳೆ ಇರಬಹುದು, ಅವಳು ಎಲ್ಲಿರ್ತಾಳೋ ಅಲ್ಲಿಂದನೇ ದೂರು ಕೊಡಬಹುದು. ಅಂದ್ರೆ ಈಗ ಒಂದು ದೂರನ್ನು ಕೊಡಬೇಕಾದ್ರೆ ಒಂದು 100-100 ಡಯಲ್ ಮಾಡಿಬಿಟ್ರೆ ನೀವೆಲ್ಲಿ ಇರ್ತಿರೋ ಅಲ್ಲಿಂದನೇ ದೂರು ದಾಖಲು ಮಾಡಬಹುದು ಪೊಲೀಸ್ ಸ್ಟೇಷನ್ನಲ್ಲಿ.
0: ಸರ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅಂತವ್ರಿಗೂ ಕೂಡ ಈ ಒಂದು 2005 ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಅವ್ರಿಗೂ ಕೂಡ ಅನ್ವಯ ಆಗುತ್ತಾ ಹೇಗೆ ಅಂತ? ಅಲ್ಲೇನಾದ್ರೂ ಈಗ ದೌರ್ಜನ್ಯ

ಆಗುತ್ತದೆ, ಆ ಫಾರ್ಮೆಟ್ ನಲ್ಲಿ ಆ ವರದಿಯನ್ನು ನೀಡಬೇಕಾಗುತ್ತದೆ ಅಂತ ಅನ್ನುವಂತ ವಿಷಯ. ಹಾಗೆ ಕೌಟುಂಬಿಕ ಸಂಬಂಧ ಅಂತಂದ್ರೆ ಏನು, ಈ ಕೌಟುಂಬಿಕ ಸಂಬಂಧ ಅಂತಂದ್ಮೇಲೆ ನಾವು ಸಹಭಾಗಿತ್ವದಲ್ಲಿ ನಾವು ಬಾಳ್ತಾ ಇರ್ತೇವೆ. ಅಂದ್ರೆ ಒಂದು ಮನೆಯೊಳಗೆ ಎಲ್ಲರೂ ಕೂಡ ನಾವು ಬಾಳ್ವೆಯನ್ನು ಮಾಡ್ತಾ ಇರ್ತೇವೆ. ಆ ಬಾಳ್ವೆ ಮಾಡುವಂತ ಮನೆಯೊಳಗೆ ಈ ಕೃತ್ಯ ನಡೆದಿದ್ದೇ ಆದರೆ, ಅಂದ್ರೆ ಈ ಅಹಿತಕರ ಘಟನೆ ನಡೆದಿದ್ದೇ ಆದರೆ, ಆ ಘಟನೆ ನಡೆದಂತ ಸಂಬಂಧ ಕೌಟುಂಬಿಕ ಸಂಬಂಧ ಅಂತ ಹೇಳಿ ಕರಿತೀವಿ. ಆ ಸಂಬಂಧದೊಳಗಾಗಿರುವಂತ ಕೌಟುಂಬಿಕ ಸಂಬಂಧ. ಹಾಗೆ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅಂದ್ರೆ ದಂಡಾಧಿಕಾರಿಗಳು ಅಂತ ಹೇಳಿ ಯಾರಿಗೆ ಕರಿತೀವಿ ಈ ಅಧಿನಿಯಮ ಅಡಿಯೊಳಗೆ ಅಂತಂದ್ರೆ, ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳಿಗೆ ಮತ್ತು ಮೆಟ್ರೋಪಾಲಿಟಿನ್ ಸಿಟಿ ಒಳಗೆ ಇರುವಂತ ಸಂದರ್ಭ ಒಳಗೆ ಮಹಾನಗರ ದಂಡಾಧಿಕಾರಿಯ ಅಧಿಕಾರ ವ್ಯಾಪ್ತಿಯೊಳಗೆ ಬರುವಂತ ಸ್ಥಳಗಳು. ಅಂದ್ರೆ ಈ ಏನು ಈ ಅಪರಾಧಗಳು ನಡೆದಿರ್ತವೆ, ಹಿಂಸೆಗಳು ನಡೆದಿರ್ತವೆ, ಇವು ಬಾಧಿತ ವ್ಯಕ್ತಿ ತಾತ್ಕಾಲಿಕವಾಗಿ ಇರಬಹುದು ಅಥವಾ ಖಾಯಂವಾಗಿ ಇರುವಂತ ವಾಸಿಸುವಂತ ಸ್ಥಳ ಆಗಿರ್ಬೋದು, ಅಥವಾ ಈ ಎದುರುಗಾರ ಅಂದ್ರೆ ಪ್ರತ್ಯರ್ಜಿದಾರ ವಿರುದ್ಧ ಇರುವಂತ ಒಂದು ಗಂಡ ಇರ್ಬೋದು ಅಥವಾ ಗಂಡನ ಮನೆಯವರಿರ್ಬೋದು, ಅವರು ವಾಸಿಸಿರುವಂತ ಸ್ಥಳಗಳಿರ್ಬೋದು, ಅಥವಾ ಕೌಟುಂಬಿಕ ಹಿಂಸೆ ನಡೆದಿರುವಂತ ಒಂದು ಸ್ಥಳ ಇರ್ಬೋದು. ಆ ಸ್ಥಳ ಯಾವ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತದೋ ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಈ ಕೇಸನ್ನು ದಾಖಲಿಸಬೇಕಾಗ್ತದೆ. ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೇಸ್ ಕೋರ್ಟ್ನಲ್ಲೇ ಈ ರೀತಿಯಾದಂತ ದೂರನ್ನು ದಾಖಲಿಸಬೇಕಾಗ್ತದೆ. ಹಾಗೆ ಮೆಟ್ರೋಪಾಲಿಟಿನ್ ಸ್ಥಳಗಳಲ್ಲಿ ಅಂದ್ರೆ ಮಹಾನಗರ ಸ್ಥಳಗಳಲ್ಲಿ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಅಂತ ಇರ್ತಾರೆ, ಆ ಕೋರ್ಟ್ನಲ್ಲೇ ಈ ರೀತಿಯಾದಂತ ದೂರನ್ನು ಸಲ್ಲಿಸಬೇಕಾಗ್ತದೆ. ಹಾಗೆ ಹಣಕಾಸಿನ ಪರಿಹಾರಗಳನ್ನು ಸಹಿತ ನೀಡಲಿಕ್ಕೆ ಕೆಲವೊಂದು ಸಂದರ್ಭಗಳಿಗೆ ಅವಕಾಶಗಳು ಇರ್ತವೆ. ಹಣಕಾಸು ಮಾನಿಟರಿ ರಿಲೀಫ್ ಅಂತ ಹೇಳಿ ನಾವು ಕರಿತೀವಿ. ಆ ರಿಲೀಫ್ಗಳನ್ನು ನೀಡಬೇಕಾದ್ರೆ ಯಾವುದನ್ನ ನೋಡಿ ರಿಲೀಫ್ ಕೊಡಬೇಕಾಗ್ತದೆ ಅಂದ್ರೆ, ಅರ್ಜಿ ವಿಚಾರಣೆಯ ಸಂದರ್ಭ ಒಳಗೆ ಕೌಟುಂಬಿಕ ಹಿಂಸೆಯ ಪರಿಣಾಮವಾಗಿ ಬಾಧಿತ ವ್ಯಕ್ತಿ ಅಂದ್ರೆ ಮಹಿಳೆ ಏನಿರ್ತಾಳೆ ಅವಳಿಗೆ ಭರಿಸಬೇಕಾದಂತ ಈಗ ಕೇಸ್ ದಾಖಲು ಮಾಡಬೇಕಾದ್ರೆ ಕೆಲವೊಂದು ದಾಖಲು ಮಾಡಬೇಕಂತ ಅಂದ್ರೆ ಕೋರ್ಟ್ ವೆಚ್ಚ ಇರ್ತದೆ, ಆ ವೆಚ್ಚನ್ನು ಭರಿಸಲಿಕ್ಕೆ ಅವಳಿಗೆ ಆಗ್ತಾ ಇರಂಗಿಲ್ಲ. ಹಾಗೆ ಆರ್ಥಿಕ ನಷ್ಟಗಳು ಸಂಭವಿಸಿರ್ತವೆ. ಆ ಸಂಭವವಾದಂತ ನಷ್ಟಗಳನ್ನು ಸಹಿತ ಆ ಬಾಧಿತ ವ್ಯಕ್ತಿಗೆ ಅಂದ್ರೆ ಕೊಡ್ಲಿಕ್ಕೆ ಆಗ್ತಾ ಇರಂಗಿಲ್ಲ. ಅದಕ್ಕೆ ಅಂತ ಒಂದು ಸಂದರ್ಭ ಒಳಗೆ ಈ ಹಣಕಾಸಿನ ಪರಿಹಾರಗಳನ್ನು ಸಹಿತ ನೀಡಲಿಕ್ಕೆ ಈ ನ್ಯಾಯಾಲಯಗಳಿಗೆ ಅವಕಾಶವನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ. ಹಾಗೆ ಸಂರಕ್ಷಣಾಧಿಕಾರಿ ಅಂತ ಹೇಳಿ ಬರ್ತಾರೆ, ಪ್ರೊಟೆಕ್ಷನ್ ಆಫೀಸರ್ ಅಂತೇಳಿ. ಅಂದರೆ ಈ ಕಾಯ್ದೆಯೊಳಗೆ ಪ್ರೊಟೆಕ್ಷನ್ ಅಧಿಕಾರಿಗಳ ಕಾರ್ಯವ್ಯಾಪ್ತಿ ಏನು, ಅವರಿಗೆ ನೀಡಬೇಕಾದಂಥ ಅಧಿಕಾರಗಳೇನು, ಹಾಗೆ ಆ ಸಂರಕ್ಷಣಾ ಅಧಿಕಾರಿಗಳು ಮಹಿಳೆನೇ ಇರಬೇಕಾಗ್ತದೆ. ಅಂದರೆ ಹೆಚ್ಚಿನ ಸಂದರ್ಭ ಒಳಗೆ ಯಾಕಂದ್ರೆ ಮಹಿಳೆಗೆ ದೌರ್ಜನ್ಯ ಆಗ್ತದೆ ಅಂದರೆ ಮಹಿಳೆ ಇದ್ದರೆ ಆ ಸರಿಯಾದಂಥ ಒಂದು ರಿಪೋರ್ಟ್ ಬರ್ತದೆ, ವರದಿ ಬರ್ತದೆ ಅನ್ನುವಂಥ ವಿಚಾರ ಇದೆ. ಅದಕ್ಕೆ ಸಂರಕ್ಷಣಾ ಅಧಿಕಾರಿಗಳು ಮಹಿಳೆ ಇರಬೇಕು ಅನ್ನುವಂಥ ವಿಚಾರವನ್ನು ಸಹಿತ ಅಧಿನಿಯಮದಲ್ಲಿ ಹೇಳಲಾಗಿದೆ. ಹಾಗೆ ಸಂರಕ್ಷಣಾ ಆದೇಶ, ಈ ಸಂರಕ್ಷಣಾ ಆದೇಶವನ್ನು ಯಾರು ಮಾಡಬೇಕು, ಈ ಸಂರಕ್ಷಣಾ ಆದೇಶವನ್ನು ದಂಡಾಧಿಕಾರಿಗಳನ್ನೇ ಮಾಡಬೇಕು ಅಂದ್ರೆ ಮ್ಯಾಜಿಸ್ಟ್ರೇಟನ್ನೇ ಮಾಡಬೇಕಾಗ್ತದೆ. ಹಾಗೆ ವಾಸದ ಆದೇಶ, ಈ ರೆಸಿಡೆನ್ಸಿಯಲ್ ಏನು ಕೆಲವೊಂದು ಆದೇಶಗಳಾಗ್ತವೆ, ರೆಸಿಡೆನ್ಸಿಯಲ್ ಆರ್ಡರ್, ಅವನು ಕೂಡ ಯಾರು ಮಾಡಬೇಕು, ಮ್ಯಾಜಿಸ್ಟ್ರೇಟನ್ನೇ ಮಾಡಬೇಕು. ಅಂದ್ರೆ ಅವಳು ಎಲ್ಲಿ ಅಂದ್ರೆ ಉಳಿಬೇಕು, ಅಂದ್ರೆ ಅವ್ರು ಎಲ್ಲಿ ಇರಬೇಕು, ಈಗ ಹಿಂಸೆ ಆದ ತಕ್ಷಣ ಅವಳನ್ನು ಎಲ್ಲಿ ಇಡಬೇಕಾಗ್ತದೆ, ಅಂದ್ರೆ ರಕ್ಷಣೆ ಕೊಡುವಂತ ಗೃಹಗಳಿರಬೇಕು ಅಥವಾ ಈ ಹಾಸ್ಪಿಟಲ್ನಲ್ಲಿ ಇಡಬೇಕು ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಇಡಬೇಕು, ಅದ್ರ ಬಗ್ಗೆನೂ ಸಹಿತ ಮ್ಯಾಜಿಸ್ಟ್ರೇಟನ್ನೇ ಆದೇಶ ಮಾಡ್ತಾರೆ. ಹಾಗೆ ಪ್ರತ್ಯರ್ಜಿದಾರ, ಈಗ ರೆಸ್ಪಾಂಡೆಂಟ್, ಎದುರುಗಾರ ಅಂತ ಏನು ಕರಿತೀವಿ, ಈ ಎದುರುಗಾರ ಯಾರು ಇರ್ತಾರೆ ಅಂದ್ರೆ ಯಾವ ವಯಸ್ಸಿನವ್ರು ಇರ್ತಾರೆ, ಅಥವಾ ಯಾ ಬಾಧಿತ ಮಹಿಳೆಗೆ ತೊಂದರೆ ಕೊಟ್ಟಂತವ್ರು ಯಾರ್ಯಾರು, ಅವರು ಯಾವ ರೀತಿಯಾಗಿ ಈ ಅವಳಿಗೆ ಹಿಂಸೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಿರ್ಧರಿಸುವ ಅಧಿಕಾರವನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಲಾಗಿದೆ. ಹಾಗೆ ಈ ಸಹಭಾಗಿತ್ವದ ಗೃಹ ಕೃತ್ಯ ಅಂತ ಹೇಳಿ ಇರ್ತದೆ, ಅಂದ್ರೆ ಶೇರ್ಡ್ ಹೌಸ್ ಅಂತ ನಾವು ಕರಿತೀವಿ. ಆ ಶೇರ್ಡ್ ಹೌಸ್ನಲ್ಲೇ ಸಾಕಷ್ಟು ಕೃತ್ಯಗಳು ನಡೀತಾ ಇರ್ತವೆ, ಯಾಕಂದ್ರೆ ಇವೆಲ್ಲ ಕ್ಲೋಸ್ ಡೋರ್ ಅಫೆನ್ಸ್ ಅಂತ ನಾವು ಕರಿತೀವಿ. ಎಲ್ಲ ಕ್ಲೋಸ್ ಡೋರ್ ಅಫೆನ್ಸ್ನಲ್ಲಿ ಈ ರೀತಿಯಾದಂತ ದೌರ್ಜನ್ಯಗಳು ಅಂದ್ರೆ ಎದುರುಗಾರನಿಂದ ಇರ್ಬೋದು ಅಥವಾ ಎದುರುಗಾರ ಮನೆಯವರಿಂದ ಇರ್ಬೋದು, ಏಕಾಂಗಿ ಇದ್ದಾಗಿರ್ಬೋದು ಅಥವಾ ವಾಸವಾಗಿದ್ದಾಗಿರ್ಬೋದು ಅಥವಾ ಹಂತ ಹಂತವಾಗಿರ್ಬೋದು, ಅಂದ್ರೆ ಬಾಧಿತ ಮಹಿಳೆಗೆ ಯಾವ ರೀತಿಯಾಗಿ ಟಾರ್ಚರ್ ಅಂದ್ರೆ ಹಿಂಸೆಯನ್ನು ಕೊಟ್ಟಿರ್ತಾರೆ ಆ ರೀತಿಯಾದಂತ ಹಿಂಸೆಗಳನ್ನ ಸಹಭಾಗಿತ್ವದ ಕೃತ್ಯದಲ್ಲಿ ನಡೆದಂತ ಹಿಂಸೆಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಆಶ್ರಯ ಮನೆಗಳು ಅಂತೀವಿ. ಈಗ ಕೃತ್ಯ ಆದ ನಂತರ ಅವಳು ಮತ್ತು ಆ ಮನೆಯಲ್ಲಿ ಇರದೆ ಹೋದರೆ ಅಥವಾ ಇರಲಿಕ್ಕೆ ಮನಸ್ಸು ಮಾಡದೆ ಇದ್ದರೆ ಅವಳನ್ನು ಆಶ್ರಯ ಮನೆಗೆ ಸೇರಿಸುವಂಥ ಅಧಿಕಾರವನ್ನು ಅಥವಾ ಆ ರೀತಿಯಾದಂಥ ಹಕ್ಕನ್ನು ಸಹಿತ ಆ ಮಹಿಳೆಗೆ ನೀಡಲಾಗಿದೆ. ಇನ್ನು ಕೌಟುಂಬಿಕ ಹಿಂಸೆ ಅಂತ ಬರ್ತದೆ, ಇದು ಬಹಳ ಇಂಪಾರ್ಟೆಂಟ್ ಮಹತ್ವದ್ದು. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಈ ನಿಯಮದ ಅಡಿಯೊಳಗೆ ಅಂದರೆ ಕಲಂ 3 ಹೇಳಲಾಗಿದೆ. ಈ ಕಲಂ ಒಳಗೆ ಹೇಳಿದಂಥ ವಿಷಯಗಳಂತಂದರೆ ಅವಳ ವಿರುದ್ಧ ನಡೆದಿರುವಂಥ ದುರ್ನಾಡತೆಗಳು ಅಥವಾ ಅವಳ ವಿರುದ್ಧ ನಡೆದಿರುವಂಥ ಕೆಲವೊಂದು ಕೌಟುಂಬಿಕ ಹಿಂಸೆಗಳು ಯಾವ ರೀತಿಯಾದಂಥ ಅಂತಂದರೆ ಅವಳಿಗೆ ಆಗಿರುವಂಥ ದೈಹಿಕ ಹಿಂಸೆಗಳಿರ್ಬೋದು ಅಥವಾ ಮಾನಸಿಕ ಕೊಡುವಂಥ ತೊಂದರೆಗಳಿರ್ಬೋದು ಅಥವಾ ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಡುವಂಥ ಹಿಂಸೆಗಳಿರ್ಬೋದು, ಸುರಕ್ಷತೆಗೆ ಇರುವಂಥ ಹಿಂಸೆಗಳಿರ್ಬೋದು ಅಥವಾ ಜೀವ

0: ಅಯೋಗ್ಯಕ್ಕೆ ಇರುವಂತಹ ಅಪಾಯಗಳಿರ್ಬೋದು, ಅಯೋಗ್ಯ ಆಗಿರುವಂತಹ ಹಾನಿಗಳಿರ್ಬೋದು, ಹಾಗೆ ಆಕೆಗೆ ಸೌಖ್ಯಕ್ಕೆ ಇರುವಂತಹ ತೊಂದರೆಗಳಿರ್ಬೋದು, ಇವೆಲ್ಲ ಲೋಪಗಳು ಅಥವಾ ಅಪಾಯಗಳನ್ನು ಏನು ಒಡ್ತಾರೆ ಆ ಕೃತ್ಯಕ್ಕೆ ಆ ಲೋಪ ಅಥವಾ ನಡತೆ ಅಥವಾ ದೈಹಿಕ ಅಥವಾ ಲೈಂಗಿಕ ನಿಂದನೆ ದುರುಪಯೋಗ ಅಥವಾ ಶಾಬ್ದಿಕ ಅಂದ್ರೆ ಉರುಳಾಗಿರುವುದು ಬಾಯಿಮಾತಿನಿಂದ ಇರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೋದು ಆರ್ಥಿಕ ನಿಂದನೆ ಅಂತ ಹೇಳಿ ನಾವು ಈ ಅಧಿನಿಯಮದೊಳಗೆ ಕರಿತೀವಿ. ಹಾಗೇನೆ ಮತ್ತೆ ಅದಕ್ಕೆ ನಾವು ಕೌಟುಂಬಿಕ ಹಿಂಸೆ ಅಂತ ಕರಿತೀವಿ. ಅವಳಿಗೆ ಸಂಬಂಧಪಡುವಂತ ಒಂದು ವರದಕ್ಷಿಣೆಯ ಕಿರುಕುಳ ಇರ್ಬೋದು ಅಥವಾ ಅವಳಿಗೆ ಸಂಬಂಧಪಡುವಂತ ಸ್ವತ್ತಿನ ವಿಷಯ ಇರ್ಬೋದು, ಒಂದು ಪ್ರಾಪರ್ಟಿ. ಹಾಗೆಯೇ ಮೌಲ್ಯಯುತವಾದಂಥ ಭದ್ರತೆ, ಈ ಬಂಗಾರ ಬೆಳ್ಳಿ ಇರ್ಬೋದು ಆಕೆಗೆ ಸಂಬಂಧಪಡುವಂಥದ್ದು. ಅವಳನ್ನು ಆ ಬಂಗಾರ ಬೆಳ್ಳಿಯನ್ನು ಕಸ್ಕೊಂಡು ಅವಳನ್ನು ಕಳಿಸಿದ್ದೇ ಆದರೆ ಅಥವಾ ಮನೆಯಿಂದ ಹೊರಗೆ ಹಾಕಿದ್ದೇ ಆದರೆ ಅದನ್ನು ಸಹಿತ ಇದರಲ್ಲಿ ಕೌಟುಂಬಿಕ ಹಿಂಸೆ ಅಂಥೇಳಿ ನಾವು ಪರಿಗಣಿಸಬೇಕಾಗ್ತದೆ. ಹಾಗೆ ಅಂದರೆ ಘಾಸಿಗೊಳ್ತಾ ಇರ್ತಾರೆ ಎಷ್ಟೊಂದು ಸಂದರ್ಭಗಳಿಗೆ ಬಾಧಿತ ವ್ಯಕ್ತಿ ದೈಹಿಕವಾಗಿ ಘಾಸಿಗೊಳ್ತಾ ಇರ್ತಾರೆ ಅಥವಾ ಮಾನಸಿಕವಾಗಿ ಘಾಸಿಗೊಳ್ತಾ ಇರ್ತಾರೆ ಅಥವಾ ಅವಳಿಗೆ ಏನಾದರೂ ಒಂದು ಅಂಜಿಕೆ ಹಾಕಿ ಅಪಾಯಕ್ಕೆ ಒಡ್ಡಿ ಈ ಎಲ್ಲ ವಸ್ತುಗಳನ್ನು ಪ್ರಾಪರ್ಟಿ ಇರ್ಬೋದು ಅಥವಾ ಮೌಲ್ಯಯುತವಾದಂಥ ವಸ್ತುಗಳಂತ ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಅಕ್ಕಿ ಕಡೆ ನಂತರ ಪಡ್ಕೊಳ್ಳುವುದು ಮಾಡಿದರೆ ಅದು ಕೌಟುಂಬಿಕ ಹಿಂಸೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಸಹಿತ ಇದರಲ್ಲಿ ಹೇಳಲಾಗಿದೆ. ಹೀಗೆ ಇನ್ನೂ ಹತ್ತು ಹಲವಾರು ವಿಷಯಗಳಿದೆ, ಅದೆಲ್ಲ ಹೇಳಲಿಕ್ಕೆ ಬಹುತೇಕ ಸಮಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಂಗಿಕ ನಿಂದನೆ ಇರ್ಬೋದು ಅಥವಾ ಶಾಬ್ದ ಅಂದರೆ ಬಾಯಿ ಮಾತಿನಿಂದ ಭಾವನಾತ್ಮಕವಾಗಿ ನಿಂದನೆ ಇರ್ಬೋದು ಅಥವಾ ಆರ್ಥಿಕ ನಿಂದನೆಗಳು ಇರ್ಬೋದು ಅಂದರೆ ಅಥವಾ ಸಂಪನ್ಮೂಲಗಳು ಅಂದರೆ ಹಿಂಗೆ ಹತ್ತು ಹಲವಾರು ವಿಷಯಗಳು ಹೇಳ್ತಾ ಹೋದರೆ ಇನ್ನೂ ವಿಷಯಗಳು ಸಾಕಷ್ಟು ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಅಂದರೆ ದೈಹಿಕವಾಗಿ ಮಾತ್ರ ಹಿಂಸೆ ಆಗದೆ ಅದು ಮಾನಸಿಕವಾಗಿ ಹಿಂಸೆ ಆಗಿದ್ರೂ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ.
0: ಹೌದು
1: ಸರ್, ಈಗ ಶತಮಾನಗಳಿಂದ ಮಹಿಳೆ ತನ್ನ ಮೇಲೆ ಆಗ್ತಾ ಇರುವಂತಹ ಈ ದೌರ್ಜನ್ಯಗಳನ್ನ ಸಹಿಸಿಕೊಂಡು ಬರ್ತಾ ಇದ್ರು ಸಹ ಈ ಒಂದು ಸಂದರ್ಭದಲ್ಲಿ ಅವಳು ಈ ಒಂದು ಪರಿಸ್ಥಿತಿಯನ್ನ ಯಾವ ರೀತಿ ಎದುರಿಸಬೇಕು ಅಂತ ತಾವು ಹೇಳ್ತೀರ?
0: ಅಂದ್ರೆ ಎಷ್ಟೋ ಸಂದರ್ಭಗಳಿಗೆ ನಾವು ನೋಡ್ತಾ ಇರ್ತೀವಿ ಮಹಿಳೆ ವಿರುದ್ಧ ದೌರ್ಜನ್ಯ ಆದಂತ ಸಂದರ್ಭಗಳಿಗೆ ಒಂದು 10% ಕೇಸ್ಗಳಷ್ಟೇ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ನನ್ನ ಪ್ರಕಾರ 90% ಕೇಸ್ಗಳು ಬೆಳಕಿಗೆ ಬರ್ತಾ ಇಲ್ಲ. ಅದಕ್ಕೆ ಕಾನೂನು ಅವ್ರ ಪರವಾಗಿದೆ, ಸಾಕಷ್ಟು ಕಾನೂನುಗಳಲ್ಲಿ ಅವಕಾಶಗಳನ್ನು ಕೊಡಲಾಗಿದೆ, ಆದರೆ ಮಾನಕ್ಕೆ ಅಥವಾ ತಮಗೆ ಅಂದ್ರೆ ಒಂದೇನಾದರೂ ಅಂಜಿಕೆಗೂ ಅವಳು ಈ ರೀತಿಯಾದಂಥ ದೂರನ್ನು ನೀಡ್ತಾ ಇಲ್ಲ. ಇದು ಕೌಟುಂಬಿಕ ದೌರ್ಜನ್ಯದಲ್ಲೂ ಸಹಿತ ನಾವು ನೋಡ್ತಾ ಇದ್ದೀವಿ. ಈ ಕೌಟುಂಬಿಕ ದೌರ್ಜನ್ಯೊಳಗೆ ಎಲ್ಲಿ ನನ್ನ ಗಂಡನ ವಿರುದ್ಧನೇ ನಾವು ದೂರು ಕೊಡಬೇಕಾಗ್ತದೆ, ಎಲ್ಲಿ ನಾನು ನನ್ನ ಮಾವ ಅತ್ತಿ ಮಾವನ ಮೇಲೇ ದೌರ್ಜನ್ಯ ದೂರು ಕೊಡಬೇಕಾಗ್ತದೆ, ಕೌಟುಂಬಿಕ ಹಿಂಸೆ ದೌರ್ಜನ್ಯ ಕೊಡಬೇಕಾಗ್ತದೆ ಅನ್ನುವಂಥ ಒಂದು ವಿಚಾರದೊಳಗೆ ಮಹಿಳೆ ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದಾಳೆ. ಅದಕ್ಕೆ ಏನಿಲ್ಲ, ಕಾನೂನು ಅಡಿಯೊಳಗೆ ಸಾಕಷ್ಟು ಅವಕಾಶಗಳಿದೆ ದೂರನ್ನು ನೀಡಲಿಕ್ಕೆ. ಆ ದೂರನ್ನು ನೀಡಿದ ಮೇಲೂ ಕೂಡ ಅದರ ಮೇಲೆ ನಿಮಗೆ ಅನುಕೂಲವಾಗುವ ರೀತಿಯೊಳಗೆ ಅಂದರೆ ಸಂರಕ್ಷಣಾಧಿಕಾರಿಗಳಿದ್ದಾರೆ, ಆ ಸಂರಕ್ಷಣಾಧಿಕಾರಿಗಳು ಇಮಿಡಿಯೇಟ್ ಆಗಿ ವರದಿಯನ್ನು ಕೊಡಂಗಿಲ್ಲ, ಅದು ಸತ್ಯಾಸತ್ಯತೆಯನ್ನು ನೋಡಿ ವರದಿಯನ್ನು ನೀಡ್ತಾರೆ. ಅದಕ್ಕೆ ನಿಜವಾಗಿಯೂ ಸಹಿತ ಕೌಟುಂಬಿಕ ಹಿಂಸೆ ಜರುಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ನೋಡಿದ ಮೇಲೇ ಅವರು ವರದಿಯನ್ನು ಕೊಡ್ತಾರೆ. ಈಗ ಎಷ್ಟೋ ಸಂದರ್ಭಗಳಿಗೆ ದೈಹಿಕವಾಗಿ ನಾವು ನೋಡಿದಾಗ ಹೊಡಿಬಡಿ ಮಾಡಿರ್ತಾರೆ ಅಥವಾ ಮೈ ಮೇಲೆ ಏನಾದರೂ ಕಚ್ಚುಗಳು ಇರ್ತವೆ, ಅದರ ಏನಾದರೂ ಒಂದು ಹರ್ಟ್ಗಳಿರ್ತವೆ, ಗ್ರೀವಸ್ ಹರ್ಟ್ಗಳಿರ್ತವೆ, ಅವೆಲ್ಲವನ್ನು ನೋಡಿನೂ ಕೂಡ ಆ ಸಂರಕ್ಷಣಾಧಿಕಾರಿಗಳು ಫಾಲ್ಸ್ ರಿಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ವೈದ್ಯಕೀಯ ವಿಚಾರಣೆಗೆ ಒಳಪಡಿಸಿ ಅಂದರೆ ವೈದ್ಯಕೀಯ ಸೌಲಭ್ಯಕ್ಕೆ ಒಳಪಡಿಸಿ ಅವಳನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಆ ಮನೆಯವರ ವಿರುದ್ಧ ದೂರು ಕೊಡಲಿಕ್ಕೆ ಅವಕಾಶಗಳು ಇರ್ತವೆ. ಹಾಗೆಯೇ ಪೊಲೀಸ್ ಅಧಿಕಾರಿಗೂ ಸಹಿತ ತಮಗೆ ದೂರು ಬಂದ ತಕ್ಷಣ ಅಥವಾ ಸಂರಕ್ಷಣಾ ಅಧಿಕಾರಿಗಳು ವರದಿಯನ್ನು ನೀಡಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಂಗಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸ್ನಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಬಂದಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂಡರ್ ಬರುವಂಥ ದೂರುಗಳಿರ್ಬೋದು ಅಥವಾ ಈ ಕುಟುಂಬದಲ್ಲಿ ಇನ್ನುಳಿದ ದೌರ್ಜನ್ಯಗಳು ಅಂತಂದರೆ ಈ ಇದನ್ನು ಇರ್ಬೋದು, ಏನಂದರೆ ಡೌರಿ ಅರೆಸ್ಟ್ಮೆಂಟ್ ಆ್ಯಕ್ಟ್ನಲ್ಲಿ ಬರುವಂಥ ಕೇಸ್ಗಳಿರ್ಬೋದು, ಅವು ಯಾವೇ ಬಂದರೂ ಕೂಡ ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡೇ ನಂತರ ದೂರನ್ನು ದಾಖಲಿಸಿಕೊಳ್ಬೇಕು ಅನ್ನುವಂಥದ್ದು ವಿಚಾರವನ್ನು ಹೇಳಲಾಗಿದೆ. ಅದಕ್ಕೆ ಮಹಿಳೆಯರು ಯಾವುದೇ ರೀತಿಯಾಗಿ ಹಿಂದೆ ನೋಡದೆ ಹಿಂದೆ ಮುಂದೆ ನೋಡದೆ ಸರಿಯಾದ ದೂರನ್ನು ಅಂದರೆ ಒಂದು ಸಂರಕ್ಷಣಾಧಿಕಾರಿ ಜೊತೆಗೆ ಚೆನ್ನಾಗಿ ಚರ್ಚೆ ಮಾಡಿಕೊಂಡು ಅಥವಾ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇವೆರಡೂ ಆಗದೇ ಹೋದ ಸಂದರ್ಭಗಳಿಗೆ ಕೋರ್ಟಿಗೆ ಬಂದು ನ್ಯಾಯಾಲಯದಲ್ಲಿ ವಕೀಲರ ಮುಖಾಂತರ ಚರ್ಚೆ ಮಾಡೋದ್ರ ಮೂಲಕ ಯಾವ ರೀತಿಯಾದ ಹಿಂಸೆಗಳಾಗಿದೆ ಅದಕ್ಕೆ ಅಡಕವಾಗಿರುವಂಥ ಒಂದು ದಾಖಲಾತಿಗಳನ್ನು ನೀಡಿ ಆ ದಾಖಲಾತಿಗೆ ಅನುಗುಣವಾಗಿ ಆ ಕೇಸನ್ನು ತಯಾರು ಮಾಡಿದ್ದೇ ಆದರೆ ಅವಳಿಗೆ ಯಾವ ರೀತಿಯಾದಂಥ ತೊಂದರೆ ಬರೋಂಗಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ನಮ್ಮ ಕೇಳಿ ವೇಣು ದುನಿಯ ಮೂಲಕ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಯಾವ ಒಂದು ಕಿವಿಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ಬಾಧಿತ ಮಹಿಳೆ ಹಿಂಸೆಗೆ ಒಳಗಾದಂತಹ ಸಂದರ್ಭದೊಳಗೆ ಅವಳು ದೂರು ನೀಡಿದ ಮೇಲೆ ಆ ದೂರಿನ ಪ್ರಕಾರ ಸಂರಕ್ಷಣಾಧಿಕಾರಿಗಳು ತಮ್ಮ ಒಂದು ವರದಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಥವಾ ಪೊಲೀಸರಿಗೆ ಅಧಿಕಾರಿಗಳಿಗೆ ಹಾಜರುಪಡಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಇರ್ಬೋದು ಅಥವಾ ಸೇವಾ ಸರ್ಬದ ರಾಜದಾರರು ಅಂದ್ರೆ ಈಗ ಸರ್ವಿಸ್ ಪ್ರೊವೈಡರ್ಗಳು ಏನಿರ್ತಾರೆ ಅವರುಗಳು ಈ ಸತ್ಯಾಸತ್ಯತೆಯನ್ನು ಅರ್ಥ ದಂಡಾಧಿಕಾರಿಗಳಿಗೆ ಈ ವರದಿಯನ್ನು ನೀಡುತ್ತಾರೆ. ವರದಿ ನೀಡಿದ ನಂತರ ಕೇಸ್ ಪ್ರಾರಂಭ ಆಗ್ತದೆ. ಕೇಸ್ ಅಂದ್ರೆ ವರದಿ ನೀಡಿದ ನಂತರ ನೋಟಿಸ್ ಜಾರಿ ಆಗ್ತವೆ ವಿರುದ್ಧ ಬಾಜುದವರಿಗೆ, ಅಂದ್ರೆ ಎದುರುಗಾರರಿಗೆ, ಗಂಡ ಇರ್ಬೋದು ಅಥವಾ ಗಂಡನ ಮನೆಯವರಿರ್ಬೋದು. ಅವ್ರ ನೋಟಿಸ್ ಜಾರಿ ಆದ ನಂತರ ಅವಳಿಗೆ ಆಶ್ರಯ ಮನೆಗಳನ್ನು ನೀಡಬೇಕು ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದನ್ನ ಈ ಸಂರಕ್ಷಣಾಧಿಕಾರಿಗಳು ಮತ್ತು ಸಂರಕ್ಷಣಾಧಿಕಾರಿಗಳಿಗೆ ಸಂಬಂಧಪಡುವಂತ ಏನು ಕರ್ತವ್ಯಕ್ಕೆ ಸಂಬಂಧಪಡುವಂತ ವ್ಯಕ್ತಿಗಳು ಇರ್ತಾರೆ, ಅವರು ತಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಈ ಸೇವೆ ಒದಗಿಸುವವರು ಸರ್ವಿಸ್ ಪ್ರೊವೈಡರ್ಗಳು ಕೂಡ ತಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಇದೆಲ್ಲ ಆದ ನಂತರ ಈ ಕೌಟುಂಬಿಕ ಹಿಂಸೆ ಏನ ಈ ಹಿಂಸೆ ಆಗಿದೆ ಅನ್ನೋದನ್ನು ದೃಢಪಡಿಸಿಕೊಂಡು ನಂತರ ಈ ದಂಡಾಧಿಕಾರಿಗಳು ಏನಿದ್ದಾರೆ ಮ್ಯಾಜಿಸ್ಟ್ರೇಟು, ಅವರು ಇದನ್ನು ಒಂದು ಆದೇಶವನ್ನು ಮಾಡ್ತಾರೆ. ಆ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೆ 30 ದಿವಸದಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಮಹಿಳೆಗೆ ಅವಕಾಶ ಇದೆ. ಅದಕ್ಕೆ ಈ ಬಾಧಿತ ಮಹಿಳೆ ಅವಳಿಗೆ ರಕ್ಷಣೆ ಯಾವ ರೀತಿಯಾಗಿ ಕೊಡಬೇಕಾಗಿರೋದು ಅಂತಂದ್ರೆ, ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ಇದನ್ನು ಆರ್ಥಿಕವಾಗಿ ಇರ್ಬೋದು ಅಥವಾ ಇನ್ನುಳಿದ ರೀತಿಯೊಳಗಿರ್ಬೋದು, ಸಲಹೆ ಅಂದ್ರೆ ಕಾನೂನು ಸಲಹೆಗಳಿರ್ಬೋದು, ಈ ರೀತಿಯಾದಂತಹ ರಕ್ಷಣೆಯನ್ನ ನೀಡಲಿಕ್ಕೆ ಅವಕಾಶಗಳಿದೆ. ಅದಕ್ಕೆ ಏನಾದರೂ ದೌರ್ಜನ್ಯಗಳು ಆಗಿದ್ದರೆ ಮಹಿಳೆ, ಈಗ ಶಿಕ್ಷಣ ಪಡೆದಂಥ ಮಹಿಳೆಯು ಕೂಡ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾಳೆ, ಅದಕ್ಕೆ ಹಿಂಜರಿಕೆ ಮಾಡುವಂಥ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಅವಳಿಗೆ ಸಾಕಷ್ಟು ಕಾನೂನು ಅಡಿಯೊಳಗೆ ಅವಕಾಶಗಳಿದೆ. ಅದಕ್ಕೆ ಕಾನೂನನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ಈ ರೀತಿಯಾದಂಥ ಕಾನೂನುಗಳನ್ನು ತಿಳುವಳಿಕೆ ಮೂಲಕ, ಅಂದರೆ ಈ ಅರಿವಿನ ಮೂಲಕ ನೆರವನ್ನು ಪಡೆದುಕೊಳ್ಬೇಕು. ಅಂದರೆ ಮಹಿಳೆ ಅಂತಂದ ಮೇಲೆ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯೊಳಗೆ ಇರ್ಬೋದು ಅಥವಾ ತಾಲೂಕು ಸೇವೆಗಳ ಸಮಿತಿ ಇರ್ಬೋದು, ಪ್ರಾಧಿಕಾರ ಒಳಗಿರ್ಬೋದು ಅಥವಾ ಸಮಿತಿ ಒಳಗಿರ್ಬೋದು, ಅವಳಿಗೆ ಒಂದು ಉಚಿತವಾಗಿ ದೂರನ್ನು ನೀಡಲಿಕ್ಕೆ ಕೂಡ ಅವಕಾಶ ಇದೆ. ಅವಳು ನೇರವಾಗಿ ಕೋರ್ಟಿಗೆ ಬಂದು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇರ್ಬೋದು ಅಥವಾ ತಾಲೂಕಿನಲ್ಲಿ ತಾಲೂಕು ಸೇವಾ ಸಮಿತಿ ಇರ್ಬೋದು, ಅವರಿಗೆ ಬಂದು ಕಂಡು ಅವರಿಗೆ ಒಂದು ಅರ್ಜಿ ಸಲ್ಲಿಸಿದ್ದೇ ಆದರೆ ಅವಳಿಗೆ ಫ್ರೀ ಆಫ್ ಕಾಸ್ಟ್, ಯಾವುದೇ ವೆಚ್ಚವನ್ನು ಪಡೆದೇನೆ ಒಂದು ದೂರನ್ನು ದಾಖಲಿಸಲಾಗ್ತದೆ ಅನ್ನುವಂಥ ವಿಚಾರನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಕಾನೂನಿನ ಅರಿವು ಎಲ್ಲರಿಗೂ ಸಹಿತ ಆಗ್ತದೆ. ಅದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮವು ಕೂಡ ಬಹಳ ಔಚಿತ್ಯಪೂರ್ಣ. ಯಾಕಂದರೆ ಈ ಕಾಯ್ದೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಕೌಟುಂಬಿಕ ಹಿಂಸೆ ಆದರೂ ಕೂಡ ಒಂದು ದೂರ ನೀಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಮಾಡಿರೋದು ಬಹಳ ಸಫಲವಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರು ಕೌಟುಂಬಿಕವಾಗಿ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಹಾಗೆ ಕಾನೂನಿನಿಂದ ಅವರಿಗೆ ಏನೆಲ್ಲ ನೆರವು ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಉತ್ತಮವಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು ತಮಗೂ ಕೂಡ.

0: ನಮಗಾಗಿ ಕಾನೂನು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸೆ ಹಾಗೂ ಕೌಟುಂಬಿಕ ಹಿಂಸೆಗೆ ಕಾನೂನಿನಿಂದ ಏನೆಲ್ಲ ಪರಿಹಾರಗಳಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9099049049 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ಮಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಅಡುಗೆ ಅರಮನೆ. ಸಾಮಾನ್ಯವಾಗಿ ಹಬ್ಬ ಅಂದ್ರೆ ನಮ್ಗೆಲ್ಲ ಬಹಳಷ್ಟು ಸಂಭ್ರಮ ಇರುತ್ತೆ. ಆದ್ರೆ ಹಬ್ಬ ಅಂದ ತಕ್ಷಣ ನೈವೇದ್ಯ ಕೂಡ ಬೇಕಾಗುತ್ತಲ್ವಾ? ಇವಾಗ ನೈವೇದ್ಯಕ್ಕೆ ಏನ್ ಮಾಡ್ಬೇಕು, ಏನ್ ಸ್ವೀಟ್ ಮಾಡ್ಬೇಕು ಅಂತ ನಮ್ಮ ಹೆಣ್ಮಕ್ಳಲ್ಲಿ ತುಂಬಾ ಯೋಚನೆ ಬರುತ್ತೆ. ಹಬ್ಬ ಬಂತು ಅಂದ್ರೆ ಒಂದ್ ಕಡೆ ಸಂಭ್ರಮ, ಆದ್ರೆ ಇನ್ನೊಂದ್ ಕಡೆ ನೈವೇದ್ಯಕ್ಕೆ ಏನ್ ಮಾಡ್ಲಿ ಅಂತ ಯೋಚನೆ ಇರುತ್ತೆ. ತುಂಬಾ ಬೇಜಾರಾದ್ರೆ, ಏನೂ ನಮ್ಗೆ ತೋಚ್ತಾನೆ ಇದ್ರೆ ನಾವೇನ್ ಮಾಡ್ತೀವಿ, ಸಕ್ಕರೆ ಬಾಳೆಹಣ್ಣನ್ನ ಎಡೆ ಹಿಡಿತೀವಲ್ವಾ? ಹಾಗಾಗಿ ಇವತ್ತು ನಾನು ಅತ್ಯಂತ ಸುಲಭವಾಗಿ ಮಾಡಬಹುದಾದಂತ ಹೊಸ ಸ್ವೀಟ್ ರೆಸಿಪಿಗಳನ್ನ ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಸ್ವೀಟ್ ರೆಸಿಪಿಗೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 1 ಕಪ್ ತೆಂಗಿನ ತುರಿ, 1 ಕಪ್ ಪುಟಾಣಿ, 1/2 ಕಪ್ ಬೆಲ್ಲ, 4 ಸ್ಪೂನ್ ತುಪ್ಪ. ಇಷ್ಟು ಸಾಮಾನ್ ಇದ್ರೆ ಸಾಕು, ಒಂದು ಹೊಸ ರುಚಿಯನ್ನ ನಾವು ರೆಡಿ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ, ಈ ಒಂದು ಹೊಸ ರುಚಿಯನ್ನ ಯಾವ ರೀತಿ ಮಾಡೋದು ಅಂತ ಇವಾಗ ಹೇಳ್ತೀನಿ. 1 ಕಪ್ ತೆಂಗಿನ ತುರಿಯನ್ನ, ತೆಂಗಿನಕಾಯಿಯ ತುರಿಯನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಅದರಿಂದ ನೀವು ಬೇಕಾದ್ರೆ 1 ಕಪ್ ಹಾಲನ್ನ ಬೇಕಾದ್ರೂ ತೆಗಿಬಹುದು, ಇಲ್ಲ ನುಣ್ಣಗೆ ರುಬ್ಬಿದ್ರೆ ಅದನ್ನೇ ಡೈರೆಕ್ಟ್ ಕೂಡ ಹಾಕಬಹುದು. 1 ಕಪ್ ತೆಂಗಿನ ತುರಿಯನ್ನ ನುಣ್ಣಗೆ ರುಬ್ಬಿದ ಮೇಲೆ 1 ಕಪ್ ಪುಟಾಣಿನ ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ, 1/2 ನಿಮಿಷ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಅದು ತಣ್ಣಗಾದ್ಮೇಲೆ ಆ ಪುಟಾಣಿನೂ ಕೂಡ ನೀವು ಸಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಇವೆರಡೂ ರೆಡಿ ಆದ್ರೆ ಈ ಒಂದು ಸ್ವೀಟ್ ರೆಸಿಪಿನ ಆದಷ್ಟು ಬೇಗ ಮಾಡ್ಕೋಬಹುದು. ಒಲೆಯ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು, ನೀವು ಯಾವ ಕಪ್ ನಲ್ಲಿ ಪುಟಾಣಿನ ತಗೊಂಡಿರ್ತೀರಲ್ವಾ ಅದೇ ಬೌಲ್ ನಲ್ಲಿ 1/2 ಕಪ್ ನಷ್ಟು ಬೆಲ್ಲವನ್ನ ತಗೊಳ್ಳಿ. ಅದಕ್ಕೆ 2 ಕಪ್ ನೀರನ್ನ ಹಾಕಿ ಬೆಲ್ಲವನ್ನ ಕರಗಿಸಬೇಕು. ಬೆಲ್ಲ ಪಾಕ ಏನ್ ಮಾಡೋದ್ ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಎಲ್ಲ ಕರಗಿದ ಮೇಲೆ 1 ಕುದಿ ಬಂದಾಗ ಆ ಬೆಲ್ಲವನ್ನ ಸೋಸ್ಕೋಬೇಕಾಗುತ್ತೆ. ಯಾಕಂದ್ರೆ ಬೆಲ್ಲದಲ್ಲಿ ಕಸಕಡ್ಡಿ ಇರುತ್ತಲ್ವಾ, ಅದನ್ನೆಲ್ಲ ಸೋಸೋದ್ರಿಂದ ಏನಾಗುತ್ತೆ ಅಂದ್ರೆ ಕಸಕಡ್ಡಿ ಹೋಗುತ್ತೆ. ಆಮೇಲೆ ಒಂದು ದಪ್ಪ ತಳದ ಬಾಣಲಿಗೆ 3 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕಿ 1 ಸ್ಪೂನ್ ಎಣ್ಣೆಯನ್ನ ಹಾಕಿ, ನೀವು ಬೇಕಾದ್ರೆ ತುಪ್ಪವನ್ನೇ ಇಲ್ಲಿ ಹಾಕಬಹುದು. ತುಪ್ಪ ಬಿಸಿ ಆದ ಮೇಲೆ ಪುಡಿ ಮಾಡಿದ ಪುಟಾಣಿ ಹಿಟ್ಟನ್ನ ಆ ತುಪ್ಪಕ್ಕೆ ಹಾಕಿ 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರಿಬೇಕು. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಯಾಕಂದ್ರೆ ಪುಟಾಣಿ ಮೊದಲಿಗೆ ರೋಸ್ಟ್ ಆಗಿರುತ್ತೆ, ಅದರಲ್ಲೇನು ಹಸಿ ವಾಸನೆ ಇರೋದಿಲ್ಲ. ಹಾಗಾಗಿ 2 ನಿಮಿಷ ತುಪ್ಪದಲ್ಲಿ ಹಿಟ್ಟನ್ನ ಹುರಿದ್ರೆ ಸಾಕಾಗುತ್ತೆ. ಆತರ ನೀವು ಹುರಿಯುವಾಗ ಆ ಹಿಟ್ಟು ಮುದ್ದೆ ಆಕಾರಕ್ಕೆ ಬರುತ್ತೆ. ಅದಕ್ಕೆ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರ್ತೀರಲ್ವಾ ಬೆಲ್ಲದ ನೀರನ್ನ, ಆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಕೈ ಬಿಡದೆ ಗಂಟುಗಳಿಲ್ಲದ ಹಾಗೆ ಅದನ್ನ ಸ್ಮೂತ್ ಆಗಿ ಪೇಸ್ಟ್ ಆಗೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪ ಬೇಕಾದ್ರೂ ಹಾಕಬಹುದು, ಇಲ್ಲ ಎಲ್ಲ ಬೆಲ್ಲದ ನೀರನ್ನು ಕೂಡ ಹಾಕಿ ನೀವು ಅದನ್ನ ಮಿಕ್ಸ್ ಮಾಡಬಹುದು. ಅಂದ್ರೆ ಒಟ್ಟಿನಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದೇ ರೀತಿ ಗಂಟು ಇರಬಾರದು, ಹಾಗೇನೆ ಸ್ಮೂತ್ ಆಗಿ ಅದು ಪೇಸ್ಟ್ ರೀತಿಯಲ್ಲಿ ಅದು ರೆಡಿ ಆಗಬೇಕು. ಆತರ ಸ್ಮೂತ್ ಆಗಿ ಪೇಸ್ಟ್ ತರ ಆದಾಗ ಆ ಟೈಮ್ನಲ್ಲಿ ನೀವು ಅದಕ್ಕೆ 1 ಕಪ್ ತೆಂಗಿನಕಾಯಿ ತುರಿಯನ್ನ ರುಬ್ಬಿ ಸಣ್ಣಗೆ ಮಿಕ್ಸಿ ಮಾಡಿಟ್ಕೊಂಡಿರ್ತೀರಲ್ವಾ, ಆ ತೆಂಗಿನ ತುರಿಯನ್ನು ಸಹ ಅದಕ್ಕೆನೆ ಹಾಕಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. 10-15 ನಿಮಿಷ ಈ ರೀತಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದು ಹಲ್ವಾದ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಅದನ್ನ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಏಲಕ್ಕಿ ಪೌಡರ್ ಅನ್ನ ಸೇರಿಸಿ ತಣ್ಣಗಾದ ಮೇಲೆ ಉಂಡೆ ಕಟ್ಟಿದ್ರೆ ಪುಟಾಣಿನ ಬಳಸಿ ಅತ್ಯಂತ ಸುಲಭವಾದ ಒಂದು ಸ್ವೀಟ್ ರೆಸಿಪಿನ ನೀವು ರೆಡಿ ಮಾಡ್ಕೊಳ್ಬಹುದು. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಇವಾಗ ನಾನು ನಿಮ್ಗೆ ನೈವೇದ್ಯಕ್ಕಂತ ಮತ್ತೊಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 1 ಕಪ್ ರವೆ, 3 ಕಪ್ ತೆಂಗಿನಕಾಯಿ ತುರಿ, 1.5 ಕಪ್ ಬೆಲ್ಲ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ. ಹಾಗಿದ್ರೆ ಈ ಸ್ವೀಟ್ ಮಾಡೋದು ಹೇಗಂತ ನೋಡೋದಾದ್ರೆ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ನ ತಗೊಂಡು ಅದಕ್ಕೆ 3 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಅದನ್ನ ರುಬ್ಬಿ ಅದರಿಂದ ಹಾಲನ್ನ ತೆಗಿಬೇಕು. ಅಂದ್ರೆ ನಿಮ್ಗೆ ಇವಾಗ 3 ಕಪ್ ತೆಂಗಿನ ತುರಿಯನ್ನ ತಗೊಂಡಿದ್ರೆ ನಿಮ್ಗೆ 4 ಕಪ್ ಆಗೋಷ್ಟು ಹಾಲು ಬೇಕಾಗುತ್ತೆ. 4 ಕಪ್ ಆಗೋಷ್ಟು ಹಾಲನ್ನ ಆ ತೆಂಗಿನಕಾಯಿ ತುರಿಯಿಂದ ನೀವು ಹಾಲನ್ನ ತೆಗೆದಿಟ್ಕೋಬೇಕಾಗತ್ತೆ. ಆಮೇಲೆ ಒಂದು ಬಾಣಲೆಗೆ 1 ಕಪ್ ಉಪ್ಪಿಟ್ಟಿನ ರವೆಯನ್ನ ಹಾಕಿ ಸ್ವಲ್ಪ ಹುರಿಬೇಕಾಗತ್ತೆ. ಹುರಿದ ಮೇಲೆ ಅದನ್ನ ಒಂದು ತಟ್ಟೆಗೆ ತೆಗೆದು ಅದೇ ಬಾಣಲೆಗೆ ನೀವು ಇವಾಗ ಏನು 1 ಕಪ್ ಉಪ್ಪಿಟ್ಟಿನ ರವೆ ತಗೊಂಡಿರ್ತೀರಲ್ವಾ, 1 ಕಪ್ ತೆಂಗಿನಕಾಯಿ ತುರಿ ಹೇಳಿದ್ನಲ್ವಾ, 3 ಕಪ್ ಸೇಮ್ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕಿ 3 ಕಪ್ ನಂತರ 4 ಕಪ್ ತೆಂಗಿನ ಕಾಯಿಯ ಹಾಲನ್ನ ಸೇರಿಸಿ ಅದು ಒಂದು ಕುದಿ ಬಂದಾಗ ರವೆಯನ್ನ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಇವಾಗ ನೀವು ಉಪ್ಪಿಟ್ಟು ಮಾಡ್ತಿರಲ್ವಾ, ಅದೇ ರೀತಿ ಚಮಚದಿಂದ ಕೈಯಾಡಿಸ್ತಾ ಇರಬೇಕಾಗುತ್ತೆ. ಉಪ್ಪಿಟ್ಟಿಗಾದ್ರೆ ನಾವು 2-3 ನಿಮಿಷ ಮಾತ್ರ ಬೇಯಿಸ್ಕೊಳ್ತೀವಿ, ಆದ್ರೆ ಇದು ನಾವು ಇವಾಗ ಮಾಡ್ತಾ ಇರೋದು ಬರ್ಫಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಪಾಕದ ರೀತಿ ಅದು ಬರ್ಬೇಕಲ್ವಾ, ಹಾಗಾಗಿ 7-8 ನಿಮಿಷಗಳ ಕಾಲ ಅದನ್ನು ನೀವು ಬೇಯಿಸಬೇಕಾಗುತ್ತೆ. ಹಾಗಾಗಿ ನೀವು ಕೈ ಬಿಡದೆ ಕೈಯಾಡಿಸ್ತಾ ಇರೋದ್ರಿಂದ ಏನಾಗುತ್ತೆ, ರವೆ ಕೂಡ ಬೇಯುತ್ತೆ, ಹಾಗೇನೆ ರವೆ ಗಟ್ಟಿ ಆಗ್ತಾ ಬರುತ್ತೆ. 3 ನಿಮಿಷ ಆದ್ಮೇಲೆ ರವೆ ಸ್ವಲ್ಪ ಗಟ್ಟಿ ಆಗುತ್ತಲ್ವಾ, ಆ ಟೈಮ್ನಲ್ಲಿ ನೀವು ಇವಾಗ ರವೆ ತಗೊಂಡಿರ್ತೀರಲ್ವಾ ಅದೇ ಸೇಮ್ ಕಪ್ನಲ್ಲಿ 1.5 ಕಪ್ನಷ್ಟು ಬೆಲ್ಲವನ್ನ ಹಾಕಿ ಆಮೇಲೆ ಸಣ್ಣಗೆ ಹೆಚ್ಚಿದಂತಹ ಗೋಡಂಬಿಗಳನ್ನು ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿಗಳನ್ನ ಹಾಕಿ ಚಮಚದಿಂದ ಕೈಯಾಡಿಸಬೇಕಾಗುತ್ತೆ. ನೀವು ಬೆಲ್ಲ ಹಾಕಿದಾಗ ಅದು ಸ್ವಲ್ಪ ನೀರಾಗುತ್ತೆ, ಆಮೇಲೆ ಅದು ಗಟ್ಟಿ ಆಗುತ್ತಾ ಹೋಗುತ್ತೆ. ನೀವು ರವೆ ಸೈಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಬೇಯಿಸಲಿಕ್ಕೆ ಹೋಗ್ಬಿಡಿ, ಅದನ್ನ ಲೋ ಫ್ಲೇಮ್ನಲ್ಲೇ ನೀವು ನಿಧಾನಕ್ಕೆ ಬೇಯಿಸಬೇಕಾಗುತ್ತೆ. ಯಾಕಂದ್ರೆ ತೆಂಗಿನಕಾಯಿ ಹಾಲಲ್ಲಿ ಚೆನ್ನಾಗಿ ಅದು ಬೇಯೋದ್ರಿಂದ ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ 7-8 ನಿಮಿಷಗಳ ಕಾಲ ಚೆನ್ನಾಗಿ ಕೈಯಾಡ್ತಾ ನೀವು ಆ ರವೆಯನ್ನ ಬೇಯಿಸಬೇಕಾಗುತ್ತೆ. ಸ್ವಲ್ಪ ಪಾಕದ ತರ ಬರಬೇಕು, ಅಲ್ಲಿ ತನಕ ಅದನ್ನ ನೀವು ಬೇಯಿಸಬೇಕಾಗುತ್ತೆ. 7-8 ನಿಮಿಷ ಕೈಯಾಡಿಸ್ತಾ ಬೇಯಿಸಿದ್ಮೇಲೆ ಅದನ್ನ ತಣ್ಣಗಾಗೋದಕ್ಕೆ ಬಿಡಿ. ಅದು ತಣ್ಣಗಾದ್ಮೇಲೆ ತುಪ್ಪವನ್ನ ಸವರಿದಂತಹ ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿದ್ರೆ ನಿಮಗೆ ರವೆ ಬರ್ಫಿ ರೆಡಿ ಆಗುತ್ತೆ.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನೆನಪ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗ ನಾನು ನಿಮಗೆ ಕೇವಲ 5 ನಿಮಿಷದಲ್ಲಿ ಸುಲಭವಾಗಿ ಮಾಡಬಹುದಾದಂತಹ ಒಂದು ಸ್ವೀಟ್ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿಗೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 1 ಕಪ್ ಹಾಲಿನ ಪೌಡರ್, 1 ಕಪ್ ಒಣಕೊಬ್ಬರಿ ಪೌಡರ್, 1/2 ಕಪ್ ಸಕ್ಕರೆ, ಸ್ವಲ್ಪ ಬಾದಾಮಿ, ಸ್ವಲ್ಪ ಹಾಲು, 2 ಏಲಕ್ಕಿ. 1 ಮಿಕ್ಸಿ ಜಾರ್ಗೆ 1/2 ಕಪ್ ಸಕ್ಕರೆ, 2 ಏಲಕ್ಕಿನ ಹಾಕಿ ಪೌಡರ್ನ ರೆಡಿ ಮಾಡಿಟ್ಕೊಳ್ಳಿ. ನೀವೇನ್ ಇವಾಗ ಸಕ್ಕರೆನ ಪೌಡರ್ ಮಾಡಿರ್ತಿರಲ್ವಾ, ಅದನ್ನ ಜರಡಿಗೆ ಹಾಕಿ ಅದನ್ನ ಸಾಣಿಸಿ ಇಟ್ಕೊಳ್ಳಿ. ಆಮೇಲೆ ಆ ಸಕ್ಕರೆ ಪೌಡರ್ಗೆ 1 ಕಪ್ ಹಾಲಿನ ಪುಡಿಯನ್ನ ಸೇರಿಸಿ ಮತ್ತು 1 ಕಪ್ ಒಣಕೊಬ್ಬರಿ ಪುಡಿಯನ್ನ ಸೇರಿಸಿ. ಕೊಬ್ಬರಿ ಪೌಡರ್ನ ನೀವು ಅಂಗಡಿಯಿಂದ ಬೇಕಾದ್ರೂ ತರಬಹುದು, ಇಲ್ಲ ಅಂದ್ರೆ ಮನೆಯಲ್ಲೂ ಬೇಕಾದ್ರೂ ನೀವು ರೆಡಿ ಮಾಡ್ಕೋಬಹುದು. ಅಂದ್ರೆ ಇವಾಗ ಒಣಕೊಬ್ಬರಿ ಇರುತ್ತಲ್ವಾ, ಅದ್ರ ಮೇಲಿನ ಬ್ರೌನ್ ಪಾಟನ್ನ ತೆಗೆದು ವೈಟ್ ಭಾಗವನ್ನ ಮಾತ್ರ ತುರಿದು ಅದನ್ನ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಂಡ್ರೆ ನಮಗೆ ತೆಂಗಿನಕಾಯಿ ಪೌಡರ್ ರೆಡಿ ಆಗುತ್ತೆ. ಸಕ್ಕರೆ ಪುಡಿ, ಹಾಲಿನ ಪುಡಿ, ತೆಂಗಿನ ಪುಡಿಯನ್ನ ಚೆನ್ನಾಗಿ 3 ಸಾರಿ ಮಿಕ್ಸ್ ಮಾಡಿ ಅದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿದಂತಹ ಬಾದಾಮಿನ, ಹಾಗೇನೆ ಸಣ್ಣದಾಗಿ ಕಟ್ ಮಾಡಿದಂತಹ ಗೋಡಂಬಿಯನ್ನ ಹಾಕಿ ಮತ್ತೊಂದ್ಸರಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆದ್ಮೇಲೆ ಅದಕ್ಕೆ 1/4 ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಕೈಯಿಂದ ಕಲಸಿ, ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸ್ತು ಅಂದ್ರೆ ಮತ್ತೊಂದ್ 2 ಸ್ಪೂನ್ ಹಾಲನ್ನ ಹಾಕಿ ಮತ್ತೆ ಅದನ್ನ ಕಲಸಿ. ಅಂದ್ರೆ ಒಟ್ಟಿಗೆ ಹಾಲನ್ನ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಹಾಲನ್ನ ಹಾಕ್ತಾ ಅದನ್ನ ಕಲಸ್ಬೇಕಾಗತ್ತೆ. ನಿಮ್ಗೆ ಅದು ನೀರ್ ಅನಿಸ್ತು ಅಂದ್ರೆ ಮತ್ತೊಂದು ಸ್ವಲ್ಪ ಕೊಬ್ಬರಿ ಪೌಡರ್ ಅನ್ನು ಬೇಕಾದ್ರೂ ಹಾಕೊಂಡು ನೀವು ಕಲಸ್ಬೇಕಾಗತ್ತೆ. ಆ ರೀತಿ ನೀಟಾಗಿ ಕಲಸಿದ್ಮೇಲೆ 1 ಟಿಫನ್ ಬಾಕ್ಸ್ಗೆ 1/4 ಚಮಚದಷ್ಟು ತುಪ್ಪವನ್ನ ಸವರಿ ಕಲಸಿದ ಮಿಶ್ರಣವನ್ನ ಹಾಕಿ ಕೈಯಿಂದ ಮೊದಲಿಗೆ ಸೆಟ್ ಮಾಡಬೇಕಾಗುತ್ತೆ. ನಂತರ 1 ಸ್ಪೂನಿನ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪವನ್ನ ಸವರಿ ಅದನ್ನ ನೀಟಾಗಿ ನೀವು ಸೆಟ್ ಮಾಡಬೇಕಾಗುತ್ತೆ. ಆಮೇಲೆ ಅದರ ಮೇಲೆ ಸ್ವಲ್ಪ ಗೋಡಂಬಿ ಚೂರುಗಳನ್ನ, ಸ್ವಲ್ಪ ಬದಾಮಿ ಚೂರುಗಳನ್ನ ಉದುರಿಸಿ ಸೆಟ್ ಮಾಡಬೇಕಾಗುತ್ತೆ. ಆ ರೀತಿ ಸೆಟ್ ಆದ್ಮೇಲೆ ಅದನ್ನ 1/2 ಗಂಟೆ ಇಲ್ಲಾಂದ್ರೆ 1 ಗಂಟೆಗಳ ಕಾಲ ಫ್ರಿಡ್ಜ್ ನಲ್ಲಿ ಇಡಬೇಕಾಗುತ್ತೆ. 1 ಗಂಟೆ ಆದ್ಮೇಲೆ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಹೊಸ ಬಗೆಯ ಹೊಸ ರುಚಿ ರೆಡಿಯಾಗುತ್ತೆ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗ ನಾನು ಕಾರ್ಯಕ್ರಮದಲ್ಲಿ ನಿಮ್ಗೆ ಅಕ್ಕಿ ಹಿಟ್ಟನ್ನ ಬಳಸಿ ಯಾವ ರೀತಿಯಾಗಿ ಒಂದು ಹೊಸ ಸ್ವೀಟ್ ರೆಸಿಪಿನ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 2 ಕಪ್ ಅಕ್ಕಿ ಹಿಟ್ಟು, 4 ಕಪ್ ಹಾಲು, 1 ಕಪ್ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ, 2 ಚಮಚ ತುಪ್ಪ. ಒಂದು ಬಾಣಲೆಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಲೋ ಫ್ಲೇಮ್ ನಲ್ಲಿ ಅಕ್ಕಿ ಹಿಟ್ಟನ್ನ ಹುರಿಬೇಕು. ಅಂದ್ರೆ ಸಣ್ಣ ಉರಿಯಲ್ಲೇ ಒಂದು 5 ನಿಮಿಷ ಅಕ್ಕಿ ಹಿಟ್ಟನ್ನ ಹುರಿಬೇಕಾಗುತ್ತೆ. ಹಿಟ್ಟನ್ನ ಅಲ್ಲಿ ಹೊತ್ತಿಸಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ 5 ನಿಮಿಷ ಆ ಹಿಟ್ಟನ್ನ ಹುರಿದ ಮೇಲೆ ಅದನ್ನ ಒಂದು ಬೌಲ್ಗೆ ಹಾಕಿ, ನಂತರ ಅದೇ ಬಾಣಲೆಗೆ 4 ಕಪ್ ಹಾಲನ್ನ ಹಾಕಿ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಹಾಲು ಬೇಕಾಗುತ್ತೆ. ನೀವು 2 ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿರೋದ್ರಿಂದ 4 ಕಪ್ ಹಾಲು ಬೇಕಾಗುತ್ತೆ. 4 ಕಪ್ ಹಾಲು ಮತ್ತು 1 ಕಪ್ ಸಕ್ಕರೆಯನ್ನ ಹಾಕಿ ಅದಕ್ಕೆ 1 ಸ್ಪೂನ್ ತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲಲ್ಲಿ ಸಕ್ಕರೆ ಕರಗಬೇಕು, ಪಾಕ ಏನ್ ಬರೋದ್ ಬೇಡ. ಹಾಲಲ್ಲಿ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ ಎಲೆಗಳನ್ನ ಹಾಕೊಳ್ಳಿ. ಸಕ್ಕರೆ ಕರಗಿ ಹಾಲು 1 ಕುದಿ ಬಂದಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ತಾ ತಿರುಗಿಸ್ತಾ, ಗಂಟಿಲ್ದೆ ತಿರುಗಿಸ್ತಾ ಹೋಗ್ಬೇಕಾಗುತ್ತೆ. ಸ್ಮೂತ್ ಪೇಸ್ಟ್ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಗಂಟಿಲ್ದೆ ಕೈಯಾಡಬೇಕಾಗುತ್ತೆ. ಅದಕ್ಕೆ 1 ಚಮಚ ತುಪ್ಪವನ್ನ ಹಾಕಿ ಆ ಹಿಟ್ಟು ತಳಬಿಟ್ಟು ಎಲ್ಲ ಒಂದೇ ಕಡೆ ಮುದ್ದೆ ತರ ಬರಬೇಕು, ಅಲ್ಲಿವರೆಗೂ ಅದನ್ನ ನೀವು ಕೈ ಬಿಡದೆ ಗಂಟಿಲ್ದೆ ಅದನ್ನ ಕೈಯಾಡಬೇಕಾಗುತ್ತೆ. ಆ ರೀತಿ ತಳಬಿಟ್ಟು ಅದು ಒಂದು ಮುದ್ದೆ ಆಕಾರಕ್ಕೆ ಬಂದಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಅದನ್ನ ತಣ್ಣಗಾಗೋದಕ್ಕೆ ಬಿಡಿ. ಅದು ತಣ್ಣಗಾದ್ಮೇಲೆ ಅಂಗೈಗೆ ಸ್ವಲ್ಪ ತುಪ್ಪವನ್ನ ಸವರ್ಕೊಂಡು ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಅದನ್ನ ಮಾಡ್ಕೊಂಡ್ರೆ, ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ ಅಲ್ಲಿ ಅದನ್ನ ರೆಡಿ ಮಾಡ್ಕೊಂಡು ಅದನ್ನ ಸಕ್ಕರೆ ಪುಡಿಯಲ್ಲಿ ಅದಿದ್ರೆ ನಿಮಗೆ ಅಕ್ಕಿ ಹಿಟ್ಟಿನ ಹೊಸ ರುಚಿ ರೆಡಿಯಾಗುತ್ತೆ. ಇವತ್ತು ನಾನು ಹೇಳಿದಂತಹ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ ಕುರ್ಚಿ, ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE's Dr. Prabhakar Kore Charitable Hospital, Nehru Nagar, Pelgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College Umbergavi, Yarazarde Pataru, Patiala, Praveshagul Praramba, Vimana Nildana Raste, Baswan, Kurchi Belgavi, Lirua, Tatunika Sola, Beulla, Hossa Campus K College, Tarantra Gondide, Vivida Kursgulu, B Farm, Farm D, M Farm Matu, PhD Seridante, Pharmacy Shetra, Unata Shikshana Padayalu, Suvarna Vakasha, College in Abramuka, Vishesha Tegalu, Nuraku Hechu Varshagala, Shaishanika, Itihasa Matu, Anubava, Vishwada Dianta, Muru, Savraku Hechu, Haria Vidyartigala, Balistan. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ

ಅಲ್ವಾ ಕನ್ನಡದ ಬಗ್ಗೆ ಬರೆದಿದ್ದಾರೆ ಹೇಳಿ? ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್ ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್ ಬಂದ ಮೇಲೆ ಮಾತನಾಡ.

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯ.

ನೀವು ಕೇಳ್ತಾ ಇದ್ರಾ ವೇಣು ಧ್ವನಿ 90.4 FM KLE ಕನಸು. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಸುಮ್ಮನೆ ಹೇಗೆ ನಿನ್ನನೆ. ಚಿತ್ರ ಅಮರ್, ಗಾಯಕರು ಸೋನು ನಿಗಮ್, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ನೋಡಿ ಬಳಂದಾವ. ಗಾಯಕರು ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ಪ್ರೇಮ್. ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಚಿತ್ರ ದ ವಿಲನ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ಮುಂದಿನ ಗೀತೆ ಫೀಲ್ ದ ಪಾವರ್. ಸಂಗೀತ ನಿರ್ದೇಶಕರು ಸಂತೋಷ್ ಆನಂದರಾಮ್, ಗಾಯಕರು ಶಶಾಂಕ್ ಶೇಷಗಿರಿ, ಸಾಹಿತ್ಯ ಸಂತೋಷ್ ಆನಂದರಾಮ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಕೋಟಿಗೊಪ್ಪ, ಗೀತೆ ಪಟಾಕಿ ಪೋರಿಯೋ, ಸಾಹಿತ್ಯ ಅನೂಪ್ ಭಂಡಾರಿ, ಗಾಯಕರು ವಿಜಯ್ ಪ್ರಕಾಶ್ ಮತ್ತು ಅನುರಾಧ ಭಟ್, ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಕಾರ್ಯಕ್ರಮದ ಕೊನೆ ಗೀತೆ ಚಿತ್ರ ರೈಡರ್, ಗೀತೆ ಡವಾ ಡವಾ, ಗಾಯಕರು ಅರ್ಮಾನ್ ಮಲಿಕ್, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ. ಹಾಡನ್ನ ಕೇಳಿ ಆನಂದಿಸಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: छुपी नहीं।
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಬೇಗಾವಚಾ ನವಾ ಮಾಡಾಚಾ ಶಿಖರ ಲಕ್ಝರಿಚಾ ನವಾ ಅಧ್ಯಾಯ ಬೇಗಾವಕರನು ಅಲಿಶಾನ್ ಜೀವನಶೈಲಿಚ್ಯಾ ನವ್ಯಾ ಓಳಖಿಲಾ ತಯಾರ ಆಹಾತ ಕಾ ಘೇವುನ ಆಲೋ ಆಹೋತ ತುಮಚ್ಯಾಸಾಠಿ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಶಹರಾತಿಲ್ ಸರ್ವಾತ್ ಮೋಠಾ ಆಣಿ ಭವ್ಯ ಗೇಟೆಡ್ ರೆಸಿಡೆನ್ಶಿಯಲ್ ಪ್ರಕಲ್ಪ ಹಾ ಕೇವಳ ನಿವಾಸಿ ಪ್ರಕಲ್ಪ ನಾಹೀ ತರ ಬೆಳಗಾವಚ್ಯಾ ಜೀವನಶೈಲಿತ್ ಘಡಣಾರಾ ಏಕ ಐತಿಹಾಸಿಕ ಬದಲ ಆಹೆ ಆಧುನಿಕ ಸುವಿಧಾ ಆಣಿ ಸುಸಜ್ಜ ಉತ್ಕೃಷ್ಟ ನಿಯೋಜನಾತೂನ್ ಸಾಕಾರಲೇಲಿ ಏಕ ಅಲಿಶಾನ್ ವಸಾಹತ್ ಸರ್ವೋತ್ತಮ ಜೀವನ ಜಗಣಾರ್ಯಾಂಸಾಠಿ ಹಾ ಭವ್ಯ ಪ್ರಕಲ್ಪ ಕೋರೆ ಡೆವಲಪರ್ಸ್ ಆಣಿ ಅಂಬಿಕಾ ಗ್ರೂಪ್ ಯಾಂಚ್ಯಾ ಪ್ರತಿಷ್ಠಿತ ಸಂಯುಕ್ತ ಉಪಕ್ರಮಾತೂನ್ ಸಾಕಾರಲಾ ಜಾತೋಯ್ ಅನೇಕ ವರ್ಷಾಂಚಾ ಅನುಭವ ವಿಶ್ವಾಸ್ ಆಣಿ ದರ್ಜೆದಾರ್ ಬಾಂಧಕಾಮ್ ಯಾಂಚಾ ಸಂಗಮ್ ಮಂಜೇಸ್ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪೂರ್ಣ ಪಾರದರ್ಶಕತಾ ಆಣಿ ಆಧುನಿಕ ಅಭಿಯಾಂತ್ರಿಕಿ ಮಾನಕಾನುಸಾರ ಉಭಾರಲೇಲೆ ಹಿ ಘರೆ ಮಜಬೂತ್ ಸುರಕ್ಷಿತ ಆಣಿ ಸೌಂದರ್ಯಪೂರ್ಣ ಆಹೆತ್ ಶಹರಾತಿಲ್ ಪ್ರತಿಷ್ಠಿತ ಭಾಗ್ಯನಗರ ನವಾ ಕ್ರಾಸ್ ಯೇಥೆ ವಸಲೇಲಾ ಹಾ ಭವ್ಯ ಪ್ರಕಲ್ಪ 200 ಅಲಿಶಾನ್ ಫ್ಲಾಟ್ ಸಹ ಏಕ ಶಹರಾತಿಲ್ ಶಹರ ಆಹೆ ಸುರಕ್ಷಿತ ಗೇಟೆಡ್ ಕಮ್ಯುನಿಟಿ ಸುಂದರ ಬಾಗಾ ಜಾಗತಿಕ ದರ್ಜಾಚ್ಯಾ ಸುವಿಧಾ ಆಣಿ ಸುಸಂಸ್ಕೃತ ಶೇಜಾರಿ ಹೇಚ ಆಹೆ ಇಥಲೆ ಖಾಸ್ ವೈಶಿಷ್ಟ್ಯ ಬೆಳಗಾವಚೆ ಭವಿಷ್ಯ ಯೇಥೆ ಆಕಾರ ಘೇತ ಆಹೆ ಆಣಿ ತ್ಯಾಚಾ ಭಾಗ ಹೋಣೆಚಿ ಸಂಧಿ ತುಮಚ್ಯಾಸಾಠಿ ಸಜ್ಜ ಆಹೆ ಆಜಚ ತುಮಚ್ಯಾ ಸ್ವಪ್ನಾತಿಲ್ ಘರ್ ಬುಕ್ ಕರಾ ಸಂಪರ್ಕ 7764777279 ಸೈಟ್ ಆಫೀಸ್ ಅಂಬಿಕಾ ಪ್ಲಾಟಿನಮ್ ಅಂಬಿಕಾ ಒನ್ ಲೈಫ್ ಒನ್ ಕೇರ್ ಜಿಥೆ ಆರಾಮಲಾ ಮಿಳತೆ ಕಾಳಜಿಚಿ ಸಾಥ್

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: One Life, Ambika Infra Build and Kore Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Kore Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 776047729 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 8660335218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE Pharmacy College, ಬೆಳಗಾವಿ 2016-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448-14503 ಹಾಗೂ 8123-87-1607.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099. ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-406-9685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: पटा लव इश्क बबुआ।
1: बेळगाव मधील केली बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे। तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील। केली बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय। तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केली बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव। फोन नंबर 08312486286।
2: KLE Technological University Belagavi 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ನಾಲ್ಕು ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ ಐದು ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕ
1: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ಧಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281 7830 ಮತ್ತು 8433345244 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌಥಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನು ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ

0: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ www.kleifarm.edu. आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.